ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಇಂದು ಭಾನುವಾರ, 2026 ಇಸ್ವಿಯ ಜುಲೈ ತಿಂಗಳ 12 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 21 ದಿನ. ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಪರಮೇಶ್ವರನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:58:50 ಆಗಿದ್ದು, ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ ಮಂಗಳ ವಾದ್ಯದೊಂದಿಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ.

ಶ್ರೋತೃ ಬಂಧವರೇ, ಇಂದು ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಮೂಡಿಬರಲಿದೆ ನಮ್ಮ ನಿಲಯದಿಂದ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. 6:35 ದೇಶಭಕ್ತಿಗೀತೆ ಬಜೇಂದ್ರ ಮಹೇಶ್ ವಾಡಿ ಅವರ ರಚಿತ ದೇಶಭಕ್ತಿಗೀತೆಯನ್ನು ಆಲಿಸಲಿದ್ದೀರಿ ವೃಂದಗಾನದಲ್ಲಿ. 6:40 ಅಮರೇಶ್ ಆಸಿಯಾಳ್ ಅವರಿಂದ ಮೂಡಿಬರಲಿದೆ ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳಲ್ಲಿ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಅಲಿಸಾ ಬಡಿಗೇರ್ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. ಇನ್ನು 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರ್ಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. 7:45 ಚಿತ್ರಗೀತೆಗಳು, 8:30 ನವೋದಯ ನಡೆ ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಇವತ್ತಿನ ವಿಷಯ ಗಂಟಲಿನ ಗಡ್ಡೆ ಮತ್ತು ಅಯೋಡಿನ್ ಕೊರತೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕುರಿತು ರಾಯಚೂರಿನ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಹರಿಕೃಷ್ಣ ಬಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಿರ್ಮಾಣ ವೆಂಕಟೇಶ್ ಬೇವಿನ ಬಿಂಚಿ, ಧ್ವನಿ ಮುದ್ರಣ ನೆರವು ಬಿನರ್ಸಿಂಲು. ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:00 ಪ್ರಕಟಣೆಗಳು. 9:05 ವಿವಿಧ ಕಲಾವಿದರಿಂದ ವಚನ ಗಾಯನ ಕಾರ್ಯಕ್ರಮ. 9:30 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ.

12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ಈ ಕುರಿತು ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಜೊತೆ ಸಂದರ್ಶನ ಮೂಡಿಬರುವುದು ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವಿಕೆಯ ವಿಧಾನಗಳು ಈ ಕುರಿತು ಡಾಕ್ಟರ್ ಮಾಲ್ತಿ ಅವರ ಜೊತೆ ಸಂದರ್ಶನವಿದೆ, ಸಂದರ್ಶಕರು ಲತೀಶ್ ಪಾಲ್ದಾನೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇವತ್ತಿನ ವಿಷಯ ಪಿಎಂ ಧನಧಾನ್ಯ ಯೋಜನೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ ಶಂಕರ ನಾರಾಯಣ. ಇನ್ನು ಸಂಜೆ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕವಿತಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

ಈಗ ಪುಣ್ಯ ಸ್ತ್ರೀ ರೇವಮ್ಮ ಅವರ ರಚಿತ ವಚನವನ್ನು ಕೇಳೋಣ. ಹಾಡಿದ್ದಾರೆ ಮಾಲಾಶ್ರೀ ಕಣವೆಯೇ.

0: ಶ್ರೋತೃ ಬಂಧುಗಳೇ, ಇದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದರೆ
1: ಅವರಿಂದ
2: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ.

0: ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು, ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೂ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರು, ಈಗ ಸಮಯ 6:35 ಕೇಳೋಣ ದೇಶಭಕ್ತಿ ಗೀತೆಯನ್ನು. ಭುಜೇಂದ್ರ ಮಹೇಶ್ ವಾಡಿಯವರ ರಚಿತ ದೇಶಭಕ್ತಿ ಗೀತೆಯನ್ನು ಕೇಳೋಣ ಅರುಂಧ ಗಾನದಲ್ಲೇ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:40 ಕೇಳೋಣ ಅಮರೇಶ್ ಆಸಿಯಾಳ್ ಅವರಿಂದ ರೈತರಿಗೆ ಸಲಹೆಯನ್ನು.
1: ಜೀವಾಮೃತ ಅನ್ನೋದು ಕೃಷಿಯಲ್ಲಿ ಜೈವಿಕ ಪರಿಕರವಾಗಿ ಕೆಲಸವನ್ನು ಮಾಡ್ತದೆ. ವಿವಿಧ ಬೆಳೆಗಳಿಗೆ ಜೀವಾಮೃತವನ್ನು ಸಿಂಪರಣೆ ಮಾಡುವುದು ಸಸ್ಯ ಪ್ರಚೋದಕವಾಗಿ ಇದನ್ನು ರೈತ ಬಾಂಧವರು ಸಾವಯವ ಕೃಷಿಯಲ್ಲಿ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಬಳಕೆ ಮಾಡ್ತಾರೆ. ಜೀವಾಮೃತ ತಯಾರಿಕೆಯ ವಿಧಾನ ಹಾಗೂ ಮಹತ್ವದ ಕುರಿತು ರೈತ ಬಾಂಧವರಿಗೆ ಹೇಳೋದಾದರೆ, ಜೀವಾಮೃತವನ್ನು ತಯಾರಿಕೆ ಮಾಡಲು ಹಸುವಿನ ಸಗಣಿ 10 ಕಿಲೋಗ್ರಾಂ, ಗೋಮೂತ್ರ 10 ಲೀಟರ್, ಬೆಲ್ಲ 2 ಕೆಜಿ, ಬೇಳೆಹಿಟ್ಟು ಮುಖ್ಯವಾಗಿ ತೊಗರಿ, ಹೆಸರು, ಉದ್ದು ಅಥವಾ ಗೋವಿನ ಜೋಳ 2 ಕೆಜಿ ಹಿಟ್ಟನ್ನು ತೆಗೆದುಕೊಳ್ಬೇಕಾಗ್ತದೆ. ಬೇರು ವಲಯ ಮುಖ್ಯವಾಗಿ 1 ಹಿಡಿ ಅಥವಾ 1 ಬೊಗಸೆ ಮಣ್ಣನ್ನು ತಗೋಬೇಕು. ಜೊತೆಗೆ 200 ಲೀಟರ್ ಈ ಜೀವಾಮೃತವನ್ನು ತಯಾರಿಸಿ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಪರಿಕರ ಆಗಿರ್ತದೆ. ಜೀವಾಮೃತವನ್ನು ತಯಾರಿಕೆ ಮಾಡುವಂತಹ ಒಂದು ವಿಧಾನ ಕುರಿತು ಹೇಳೋದಾದರೆ, 1 ಎಕರೆಗೆ ಬೇಕಾಗುವಂತಹ ಜೀವಾಮೃತವನ್ನು ತಯಾರಿಸಲು ಪ್ಲಾಸ್ಟಿಕ್ ಬಾರೆಲ್ನಲ್ಲಿ 200 ಲೀಟರ್ ನೀರನ್ನು ತಗೋಬೇಕಾಗ್ತದೆ. ಈ ನೀರಿಗೆ 10 ಕೆಜಿ ದೇಸಿ ಹಸುವಿನ ಸಗಣಿ ಸೇರಿಸಿ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಗಡಿಯಾರದಂತೆ ಕೋಲಿನಿಂದ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡುವ ಹಾಗೆ ಬೆರೆಸಬೇಕು. ನಂತರ ಒಡೆದ ಸಣ್ಣ ಬೆಲ್ಲವನ್ನು ಸೇರಿಸಿ ಅದನ್ನು ಕೂಡ ನೀರಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಈ ದ್ರಾವಣದಲ್ಲಿ ದ್ವಿದಳ ಧಾನ್ಯದ ಹಿಟ್ಟು ಮತ್ತು ದೇಸಿ ಗೋಮೂತ್ರವನ್ನು ಸೇರಿಸಬೇಕಾಗ್ತದೆ. ಈ ದ್ರಾವಣದಲ್ಲಿ ಬೇರು ವಲಯ ಅಥವಾ ಮಣ್ಣನ್ನು ಚೆನ್ನಾಗಿ ಸೇರಿಸಬೇಕು. ಗೋಣಿ ಚೀಲದ ಕವರನ್ನು ಬ್ಯಾರಲ್ ಮೇಲೆ ಚೆನ್ನಾಗಿ ಮುಚ್ಚಬೇಕಾಗ್ತದೆ. ಈ ದ್ರಾವಣವನ್ನು ಹುದುಗಿಸಲು 3 ದಿನಗಳವರೆಗೆ ಸಾಕಷ್ಟು ಸ್ಥಿರವಾಗಿ ಇಡಬೇಕಾಗ್ತದೆ. ಹುದುವಿಕೆಯ ಸಮಯದಲ್ಲಿ ಅಮೋನಿಯಾ, ಮೀಥೇನ್, ಇಂಗಾಲದ ಮೊನಾಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಮುಂತಾದ ವಿಷಕಾರಿ ಅನಿಲಗಳು ಹೊರಸೂಸುತ್ತದೆ. ಗೋಣಿ ಚೀಲದ ರಂಧ್ರಗಳ ಮೂಲಕ ಈ ಅನಿಲಗಳನ್ನು ವಾತಾವರಣದಲ್ಲಿ ಸ್ಥಳಾಂತರಿಸಲಾಗ್ತದೆ ಮತ್ತು ಏರೋಬಿಕ್ ಹುದುವಿಕೆಯ ಪ್ರಕ್ರಿಯೆ ಹೆಚ್ಚಿಸುವಲ್ಲಿ ಮತ್ತು ಅದರ ವೇಗವನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ. ಈ ಉದ್ದೇಶಕ್ಕಾಗಿಯೇ ಬ್ಯಾರಲನ್ನು ಮುಚ್ಚಲು ಸೆಣಬಿನ ಚೀಲವನ್ನು ಉಪಯೋಗಿಸಬೇಕು. ಇದನ್ನು ದಿನಕ್ಕೆ 3 ಬಾರಿ ಕಟ್ಟಿಗೆಯಿಂದ ಈ ದ್ರಾವಣವನ್ನು ಬೆರೆಸಬೇಕು. ಪ್ಲಾಸ್ಟಿಕ್ ಬ್ಯಾರಲನ್ನು ನೆರಳಿನಲ್ಲಿ ಇರಿಸಬೇಕು. ನೇರ ಸೂರ್ಯ ಅಥವಾ ಮಳೆಗೆ ಜೀವಾಮೃತವನ್ನು ಒಡ್ಬಾರ್ದು. ಇನ್ನು ಜೀವಾಮೃತದ ಉಪಯೋಗಗಳ ಕುರಿತು ರೈತ ಬಾಂಧವರಿಗೆ ಹೇಳೋದಾದರೆ, ಇಳುವರಿ ವರ್ಧಕವಾಗಿ ಇದು ಕಾರ್ಯವನ್ನು ಮಾಡೋದರಿಂದ ಜೊತೆಗೆ ಬೆಳೆಗಳಿಗೆ ಮತ್ತು ಹೂ ಬಿಡುವಿಕೆಯನ್ನು ಉತ್ತಿಸ್ತದೆ. ಹೂ ಬಿಡುವಿಕೆಯನ್ನು ಉತ್ತೇಜನ ಮಾಡ್ತದೆ. 5-10% ನೀರಿನಲ್ಲಿ ಸಿಂಪಡಿಸಿ ಇದನ್ನು ಮಣ್ಣಿನ ಫಲವತ್ತತೆಯ ವರ್ಧಕವಾಗಿ ಇದನ್ನು ಉಪಯೋಗ ಮಾಡಲಾಗ್ತದೆ. ಈ ಜೀವಾಮೃತ ಬಳಕೆಯ ಕುರಿತು ಹೇಳೋದಾದರೆ, ಈ ಮಿಶ್ರಣವನ್ನು ಪ್ರತಿ 15 ದಿನಕ್ಕೊಂದ್ಸಲ ಸಿಂಪರಣೆ ಮಾಡಬೇಕು. ಇದನ್ನು ನೇರವಾಗಿ ಬೆಳೆಗಳ ಮೇಲೆ ಸಿಂಪಡಿಸಬೇಕು ಅಥವಾ ನೀರಿನಲ್ಲಿ ನೀರನ್ನು ಬೆರೆಸಬೇಕು. ಮಣ್ಣಿನ ಬೆಳೆಗಳಿಗೆ ಪ್ರತಿಯೊಂದು ಗಿಡಗಳಿಗೆ ಇದನ್ನು ಪ್ರತ್ಯೇಕವಾಗಿ ಸಿಂಪರಣೆ ಮಾಡಬೇಕಾಗ್ತದೆ ಮತ್ತು ಈ ದ್ರಾವಣವನ್ನು 15 ದಿನಗಳವರೆಗೆ ಸಂಗ್ರಹಿಸಿ ಇಟ್ಕೋಬೇಕು. ಬೇಸಿಗೆಯಲ್ಲಿ ಈ ಸಿಂಪರಣೆಯನ್ನು ಮುಂಜಾನೆ ಮತ್ತು ಸಂಜೆಯ ಸಮಯದಲ್ಲಿ ಮಾಡಬೇಕಾಗ್ತದೆ. ಚಳಿಗಾಲದಲ್ಲಿ ಆದರೆ ದಿನದ ಯಾವುದೇ ಸಮಯದಲ್ಲಿ ಸಿಂಪರಣೆ ಮಾಡಬಹುದು. ನೀರಿನ ಕೊರತೆ ಸಮಸ್ಯೆ ಅಥವಾ ಸಿಂಪರಣಾ ಯಂತ್ರ ಲಭ್ಯವಿಲ್ಲದಿದ್ದಾಗ ಆಗಲೂ ಸಹ ನಾವು ಜೀವಾಮೃತವನ್ನು ಬಳಸಬಹುದು. ಮಣ್ಣು ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಹೋಸ್ಟ್ ಮಾಡುವ ಸಂಕೀರ್ಣದ ಪರಿಸರ ವ್ಯವಸ್ಥೆ ಈ ಜೀವಾಮೃತ ಆಗಿರ್ತದೆ. ಮಣ್ಣಿನ ಸೂಕ್ಷ್ಮಜೀವಿಗಳು ಮತ್ತು ಸಸ್ಯ ಪೋಷಣೆಗಾಗಿ ಈ ಅಂಶಗಳನ್ನು ಮುಕ್ತಗೊಳಿಸಲು ಮಣ್ಣಿನಿಂದ ಹರಡುವ ಪೋಷಕಾಂಶಗಳನ್ನು ಮರಕಳಿಸುವ ರೂಪಗಳನ್ನು ಈ ಜೀವಾಮೃತ ಮಾಡ್ತದೆ. ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸಾರಜನಕ, ರಂಜಕ ಮತ್ತು ಗಂಧಕದಂತಹ ಹೆಚ್ಚಿನ ಪೋಷಕಾಂಶಗಳು ಸಾವಯವ ಅಣುವಿನಲ್ಲಿ ಬಂಧಿಸಲ್ಪಟ್ಟಿರ್ತದೆ. ಇದರಿಂದಾಗಿ ಸಸ್ಯಗಳಿಗೆ ಜೈವಿಕವಾಗಿ ಕಡಿಮೆ ಪ್ರಮಾಣದಲ್ಲಿ ಇದು ಲಭ್ಯ ಇರ್ತದೆ. ಈ ಪೋಷಕಾಂಶಗಳನ್ನು ಪಡೆಯಲು ಸಸ್ಯಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಮೇಲೆ ಅವಲಂಬನೆ ಆಗಿರ್ತದೆ. ಈ ಪೋಷಕಾಂಶಗಳ ಸಾವಯವ ರೂಪಗಳನ್ನು ಕರಗಿಸಲು ಮತ್ತು ಖನಿಜಕರಣ ಮಾಡಲು ಅನೇಕ ಉಪಯೋಗಗಳನ್ನು ಇದು ಹೊಂದಿರ್ತದೆ. ವಿವಿಧ ಬ್ಯಾಕ್ಟೀರಿಯಾ ತಳಿಗಳನ್ನು ಪ್ರತ್ಯೇಕವಾಗಿ ಇದು ಇಡಬೇಕಾಗ್ತದೆ. ಹಸುವಿನ ಸಗಣಿಯಿಂದ ಅನೇಕ ಸೂಕ್ಷ್ಮಾಣುಜೀವಿಗಳು ಫಾಸ್ಫೇಟ್ ಕರಗಿಸುವಿಕೆ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನೈಸರ್ಗಿಕ ಸಾಮರ್ಥ್ಯಗಳನ್ನು ಇದು ಹೊಂದಿರ್ತದೆ. ಹಸುವಿನ ಸಗಣಿಯಿಂದ 219 ಬ್ಯಾಕ್ಟೀರಿಯಾ ತಳಿಗಳನ್ನು ಪ್ರತ್ಯೇಕಿಸಲಾಗಿದೆ. ಇವುಗಳಲ್ಲಿ 59 ಪ್ರಭೇದಗಳು 90%ದಷ್ಟು ಪರೀಕ್ಷಿಸಿದಂತಹ ಜಂತು ಹುಳುಗಳ ವಿರುದ್ಧ ಚಟುವಟಿಕೆಗಳನ್ನು ಮಾಡ್ತದೆ. ಆದ್ದರಿಂದ ಹಸುವಿನ ಸಗಣಿಯು ಶಿಲೀಂಧ್ರನಾಶಕ ವಸ್ತುವನ್ನು ಅದು ಹೊಂದಿರ್ತದೆ. ಜೀವಾಮೃತವು

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳೋಣ, ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಅಲಿಸಾಬ್ ಬಡಿಗೇರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು.

0: ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಅಲಿಸಾಬ್ ಬಡಿಗೇರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ ದೆಹಲಿ ಕೇಂದ್ರದಿಂದ.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

ಶ್ರೋತೃ ಬಂಧವರೇ ಗಮನಿಸಿ, ಇಂದು ಬೆಳಿಗ್ಗೆ 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. ತಪ್ಪದೇ ಆಲಿಸಿ. ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಹಾಗೆ ಇಂದು ಬೆಳಿಗ್ಗೆ 8:30 ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರೋದು. ಇವತ್ತಿನ ವಿಷಯ ಗಂಟಲಿನ ಗಡ್ಡೆ ಮತ್ತು ಅಯೋಡಿನ್ ಕೊರತೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಹರಿಕೃಷ್ಣ ಬಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಸಂದರ್ಶಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. ತಪ್ಪದೇ ಆಲಿಸಿ. 8:30 ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಸರಣಿ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಆಲಿಸೋಣ ಬೆಂಗಳೂರು ಕೇಂದ್ರದಿಂದ.

0: ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
5: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಪ್ರಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಿಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸುದು ಒಟ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಒಂದು ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದ್ರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರು ಆಯ್ತಲ್ಲ. ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನ ಮಾಡುದು, ಬಟ್ಟೆ ಅಂತ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡೀಲಿಕ್ಕೆ ಸಾಧ್ಯ ಇದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ, ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದ್ರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯದ ಮಲ್ಲಕಂಬವನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತಹ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃಬಾಂಧವರೀಗ ಸಮಯ ಸರಿಯಾಗಿ 7:15:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿದ್ಯಾದಾನ ಎನ್ನುವಂತ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮುಂದಿನ 10ನೇ ನಂತರದ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 19. ಈ ಕುರಿತಾದ ವಿವರವಾದ ಮಾಹಿತಿಯನ್ನ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಒಬ್ಬರಾಗಿರುವ ಶ್ರೀಮತಿ ಅಂಬಿಕಾ ಶೆಳ್ಳಿಗೆ ಅವರು ನೀಡಿದ್ದಾರೆ.
3: ವಿದ್ಯಾದಾನ್ ವಿದ್ಯಾರ್ಥಿ ವೇತನ 10ನೇ ತರಗತಿ ಪಾಸ್ ಆಗಿ 90% ಪಡೆದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಅನುಕೂಲವಾಗಲಿದೆ. ವಿದ್ಯಾದಾನ್ ವಿದ್ಯಾರ್ಥಿ ವೇತನವನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದ್ದು ಶ್ರೀ ಎನ್ ಡಿ ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್. ಇವರು ಈ ಫೌಂಡೇಶನ್ ನ ಸಂಸ್ಥಾಪಕರಾಗಿದ್ದಾರೆ. ಇದು ದೇಶದ 26 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೂ ದೇಶದ 78,000 ವಿದ್ಯಾರ್ಥಿಗಳು, ರಾಜ್ಯದ 15,000 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 2026 ಇದೇ ವರ್ಷ ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿರಬೇಕು, 90% ಪಡೆದಿರಬೇಕು. ಅಂಗವೈಕಲ್ಯ ಹೊಂದಿದ ಮಕ್ಕಳು 75% ಪಡೆದಿರಬಹುದು. ಇವರ ಆದಾಯ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ, ವಿದ್ಯಾರ್ಥಿಯ ಭಾವಚಿತ್ರ, 10ನೇ ತರಗತಿಯ ಅಂಕಪಟ್ಟಿ, ಒಂದು ವೇಳೆ ಅಂಗವೈಕಲ್ಯ ಹೊಂದಿದ್ದರೆ ಅದರ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನು ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿಯ ಮೂಲಕ www.vidyadan.org ಅಥವಾ SDF ವಿದ್ಯಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬಹುದು. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶವೇನೆಂದರೆ ದ್ವಿತೀಯ PUC ಹಂತದ ಅಂಕದ ಆಧಾರದ ಮೇಲೆ ಈ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಮುಂದುವರೆಯಲಿದೆ. ಧನ್ಯವಾದಗಳು.
1: ಗಮನಿಸಿ ಕೇಳುಗ್ರೆ ವಿದ್ಯಾರ್ಥಿಗಳೇ, ಈ ವಿದ್ಯಾದಾನ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 19, ಅಂದರೆ ಈ ತಿಂಗಳ 19ನೇ ತಾರೀಕು. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಈಗ ನಮ್ಮ ಆಹಾರ ಮತ್ತು ಆರೋಗ್ಯ ಕುರಿತಾಗಿ ಒಂದಿಷ್ಟು ಮಾಹಿತಿ ಪಡೆಯೋಣ. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಆಹಾರ ಮತ್ತು ಆರೋಗ್ಯ ಸಮಾವೇಶ ಜರುಗಿತು. ಈ ಸಮಾವೇಶದಲ್ಲಿ ಮೈಸೂರಿನ ಆಹಾರ ಪೌಷ್ಟಿಕಾಂಶ ಮತ್ತು ಸಿರಿಧಾನ್ಯಗಳ ತಜ್ಞರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರು ಆಗಮಿಸಿ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಆರೋಗ್ಯ ಕುರಿತು ಸುದೀರ್ಘವಾಗಿ ಮಾರ್ಗದರ್ಶನ ನೀಡಿದರು. ಕಳೆದ ಸಂಚಿಕೆಯಲ್ಲಿ ನಾವು ಆ ಧ್ವನಿ ಮುದ್ರಣದ ಮೊದಲ ಭಾಗವನ್ನ ಕೇಳಿದ್ವಿ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಈಗ ಅದರ 2ನೇ ಹಾಗೂ ಕೊನೆಯ ಭಾಗವನ್ನ ಕೇಳಿಬರೋಣ.
4: ಹೋಮಿಯೋಸ್ಟಾಸಿಸ್ ಆಫ್ ದ ಬ್ಲಡ್ ಕ್ಯಾನ್ ಬಿ ಮೇಂಟೈನ್ಡ್, ಅದನ್ನ ನಾವು ಸರಿಯಾಗಿ ಸಮತೋಲನವಾಗಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿದ್ದ ಧಾನ್ಯಗಳು 5 ಅಂತ ನಾವು ಕಳೆದ 30 ವರ್ಷದಿಂದ ಪ್ರಾಯೋಗಿಕವಾಗಿ ಕೆಲಸ ಮಾಡಿ ತೋರಿಸಿದ್ದೇವೆ. ಡಯಾಬಿಟಿಸ್ ಅನ್ನುವ ರೋಗಿಗಳನ್ನು 100,000 ಜನನ್ನ ತನ್ರಿ, ಈ ಊಟ 1 ತಿಂಗಳು ಕೊಡ್ರಿ, ನಿಮ್ಮ HbA1c ಹತ್ತಿರೋದು 6 ಬರುತ್ತೆ. ಸಣ್ಣ ಪುಟ್ಟ ಮಕ್ಕಳು 8 ಮಕ್ಕಳಿಗೆ ಈ ರೋಗ ಬಂದ್ರೆ ಇದನ್ನು ವಾಸಿ ಮಾಡಕ್ ಆಗೋದಿಲ್ಲ, ಇದು ಜೆನೆಟಿಕ್ ಡಿಸಾರ್ಡರು ಅಂತ ಹೇಳಿ ಈ ತಜ್ಞರು ಕೈ ಚಲ್ಲಿ ಕೂತಿದ್ದಾಗ ಒಬ್ಬ ತಾಯಿ ತನ್ನ ಮಗುಗೆ Type 1 ಡಯಾಬಿಟಿಸ್ ಬಂದ್ರೆ ನಮ್ಮ ಸಿರಿಧಾನ್ಯಗಳನ್ನ ಮತ್ತು ಅಂಬಲಿಯನ್ನ ಕುಡಿಸಿ 30 ದಿವಸದಲ್ಲಿ ಇನ್ಸುಲಿನ್ ಇಲ್ಲದೆ ಈಗ ಆರಾಮಾಗಿದ್ದಾನೆ. Type 2 ಡಯಾಬಿಟಿಸ್ ಯಾರಾದ್ರೂ 20 ಇನ್ಸುಲಿನ್ ತಗೊಂಡಿರೋ ಅವರು ಆರಾಮಾಗಿ 3 ಈ ಊಟ ಮಾಡಿದ್ರೆ ಹೊರಗಡೆ ಬರಬಹುದು. ನಿಮ್ಮ ಆರ್ಕ ನವನೆ ಸಾಮೆ ಊದಲು, ಈ ಊಟವನ್ನ, ಈ ರೊಟ್ಟಿಗಳನ್ನ, ಈ ಮುದ್ದೆಯನ್ನ, ಈ ಅನ್ನವನ್ನ ನೀವು ಉಣ್ಣಕ್ ಶುರು ಮಾಡಿದ್ರೆ 3 ನಿಮ್ಮ ಆರೋಗ್ಯ ನಿಮ್ಮ ದೇಹಕ್ಕೆ ಬೇಡ ಅಂದ್ರೂ ಬಂದು ಕೊಡುತ್ತೆ.

0: ಇಲ್ಲ ನಮಗೆ ಪಿಜ್ಜಾ ಬೇಕು, ನೂಡಲ್ಸ್ ಬೇಕು, ಬರ್ಗರ್ ಬೇಕು. ನೋಡ್ರಿ ಅದು ಎಲ್ಲೋ ಮೂಲೆ ಮೂಲೆಯಲ್ಲಿ ಅಮೆರಿಕದಲ್ಲಿ ತಿನ್ನುವ ಪದಾರ್ಥಗಳನ್ನ ನಾವು ಯಾಕೆ ತಿಂತಾ ಇದೀವಿ ಅಂತ ಒಬ್ಬರು ಪ್ರಶ್ನೆ ಕೇಳ್ತಾ ಇಲ್ಲ. ನಮಗೇನಾಗಿದೆ, ನಮ್ಮ ಮುದ್ದೆಗೇನಾಗಿದೆ, ನಮ್ಮ ರೊಟ್ಟಿಗೇನಾಗಿದೆ? ಜೋಳದ ರೊಟ್ಟಿನ ತಟ್ಟಕೊಂಡು ತಿನ್ರಿ ಅಂದ್ರೆ ಅದಕ್ಕೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ ಈಗ ಖಾನಾವಳಿಗಳಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಾನು ಮಾತಾಡ್ತಾ ಇರೋದು, ನಾಚಿಗೆ ಆಗ್ಬೇಕು ನಮಗೆ. ಗೋಧಿ ಒಳ್ಳೇದಾ? ಇಲ್ಲ, ಅದರಲ್ಲಿ ಗ್ಲೂಟೆನ್ ಅನ್ನುವ ಪ್ರೋಟೀನ್ ಇದೆ. ಅದ ನಿಮ್ಮ ಪ್ಯಾಂಕ್ರಿಯಾಸ್ ಅನ್ನ, ನಿಮ್ಮ ಕರಳನ್ನ, ಕರಳಲ್ಲಿದ್ದ ಅದ್ಭುತವಾದ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತೆ. ರೋಗಕ್ಕೆ ಪೂರಕ ಅದು. ರೋಗಕ್ಕೆ ಪೂರಕವಾದ ಆಹಾರವನ್ನ ತಿನ್ನು, ರೋಗ ಬರುತ್ತೆ, ಆಮೇಲೆ ನಮ್ಮ ಹತ್ರ ಬಾ ಅಂತ ಹೇಳುವ ತಜ್ಞರು ನಿಜವಾದ ವೈದ್ಯರ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ರಕ್ತ ಮಂದ ಆಗ್ತಾ ಇದೆ, ಬ್ಲಡ್ ಥಿನ್ನರ್ ಕೊಡ್ತೀವಿ ಅಂತ ಬಿ ಪಿ ಟ್ಯಾಬ್ಲೆಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹೊರತು ರಕ್ತ ಮಂದ ಯಾಕೆ ಆಗಿದೆ ಅದನ್ನ ತಿನ್ನಬೇಡ ಅಂತ ಹೇಳುವ ಡಾಕ್ಟರ್ಗಳು ಬರೋ ತನಕ ನಮ್ಮ ಭಾರತ ದೇಶ ಈ ರೋಗಗಳನ್ನ ನಿಭಾಯಿಸಿಕೊಳ್ಳುತ್ತಕ್ಕೆ ಕೋಟ್ಯಾಂತರ ಅಲ್ಲ ಶತಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಪಾವತಿ ಮಾಡುತ್ತಾ ಇದೆ. ಇದಕ್ಕೆ ಮೂಲಭೂತವಾದ ಕಾರಣ ನೀವು ಅಕ್ಕಿ ಗೋಧಿ ತಿನ್ನುವುದರಿಂದ. ಈ ಅಕ್ಕಿ ಗೋಧಿಯನ್ನ ಬೆಳೆಸೋದಕ್ಕೆ ಬೇಕಾಗಿರೋ ಪ್ರಕೃತಿ ಸಂಪನ್ಮೂಲಗಳು ಮಣ್ಣು, ನೀರು, ಗಾಳಿಯನ್ನ ನಾವು ಕಲ್ಮಶ ಮಾಡಿದೀವಿ. ಎಷ್ಟು ಮಟ್ಟಕ್ಕೆ ಅಂದ್ರೆ ನಮಗೆ ಹುಟ್ಟೋ ಮಕ್ಕಳಲ್ಲಿ ಟೈಪ್ ಒನ್ ಡಯಾಬಿಟೀಸ್ 8 ಜನ, ಹೃದಯದಲ್ಲಿ ರಂಧ್ರ ಹುಟ್ಟುಕೊಂಡು ಹುಟ್ಟೋರು 8 ಜನ, ಬುದ್ಧಿಮಾಂದ್ಯ ಮಕ್ಕಳು 8 ಜನ, ವಿಕಲಾಂಗ ಮಕ್ಕಳು 8 ಜನ, ಇನ್ನೂ 8 ಜನ ನಾನು ಹುಡುಗನ ಹುಡುಗಿನ ಅಂತ ಗೊತ್ತಿಲ್ಲದೆ ಇರೋರು 8 ಜನ. ಅಂದ್ರೆ 100 ಕ್ಕೆ 50 ಜನ ಮಕ್ಕಳು ಡಿಸ್ಫಂಕ್ಷನಲ್ ಕಿಡ್ಸ್. ಭಾರತ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಕಳೆದ 20 ವರ್ಷದಿಂದ ಹುಟ್ಟುತ್ತಾ ಇದ್ದಾರೆ. ಈ ತಜ್ಞರು ಏನು ಹೇಳ್ತಾ ಇದ್ದಾರೆ, ನಿಮ್ ಪಾಡಿಗೆ ನೀವು ಇಷ್ಟ ಬಂದದ್ದು ತಿನ್ನು, ರೋಗ ತರಿಸ್ಕೋ, ಆಸ್ಪತ್ರೆಯಿಂದ ಸುತ್ತಾಡ್ತಾ ಇರು. ಅಂದ್ರೆ ಆಹಾರ, ಆರೋಗ್ಯ, ಕೃಷಿ ಬೇರೆ ಬೇರೆ ಅಲ್ಲ. ನೀವು ಏನು ಬೆಳಿತಿರೋ ಅದನ್ನ ತಿಂತೀರಾ, ಏನು ತಿಂತಿರೋ ಅದನ್ನೇ ನೀವು ಆಗಿ ಪರಿವರ್ತನೆ ಆಗತ್ತೆ. ವೈಜ್ಞಾನಿಕತೆ ಅನ್ನುವ ಹೆಸರಿನಲ್ಲಿ ಮಾನವನ ಶರೀರದ ಸೂಕ್ಷ್ಮ ಜೀವಿಗಳ ಸಂತುಲನ, ಹಾರ್ಮೋನುಗಳ ಸಂತುಲನ, ಗ್ಲೂಕೋಸ್ ಸಂತುಲನವನ್ನ ಏರುಪಾರು ಮಾಡಿ ಈಗ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಈಗ ಪಿಂಕ್ ರೆವಲ್ಯೂಷನ್ ಸ್ಪಿನ್ ಮಾಡ್ತಾ ಇದ್ದಾರೆ. ಪ್ರೋಟೀನ್ ಬೇಕು, ಪ್ರೋಟೀನ್ ಬೇಕು ಅಂತ. ಪ್ರೋಟೀನು ಬೆಳೆಸೋದು ದ್ವಿದಳ ಬೀಜ ಧಾನ್ಯಗಳು, ಕಾಳು, ಬೇಳೆಕಾಳು. ಅದು 1 ಎಕರೆದಲ್ಲಿ 2 ಕ್ವಿಂಟಲ್ಕಿಂತ ಜಾಸ್ತಿ ಬೆಳೆಯೋದಿಲ್ಲ ಪ್ರಕೃತಿಯಲ್ಲಿ. ಅಂದ್ರೆ ನೀವು 5 ಹಿಡಿ ನವಣೆ, ಸಾಮೆ, ಆರ್ಕ, ಯಾವುದೋ ಒಂದು ಧಾನ್ಯ, 1 ಹಿಡಿ ಅಂದ್ರೆ 1/5 ಭಾಗ. ಆ ರೇಷಿಯೋ ಎಲ್ಲಿಂದ ಬಂತು? ಪ್ರಕೃತಿ ಮಾತ ಕೊಟ್ಟಿದ್ದು 10:2, 5:1. ಅಂದ್ರೆ ಬೇಳೆಕಾಳು 1 ಹಿಡಿ ಆದ್ರೆ 5 ಹಿಡಿ ನಿಮ್ಮ ಧಾನ್ಯ ಆಗಿರಬೇಕು. ಇದು ಪ್ರಕೃತಿ ಮಾತ ಕೊಟ್ಟಿರುವ ಒಂದು ನಿಷ್ಪತ್ತಿ. ಅದನ್ನ ಬಿಟ್ಟು ಹೆಚ್ಚು ಪ್ರೋಟೀನ್ ಬೇಕು, ಹೆಚ್ಚು ಪ್ರೋಟೀನ್ ಬೇಕು ಅಂತ ತಿಂದ್ರೆ ನಿಮ್ಮ ಕಿಡ್ನಿ ಮತ್ತು ಯಕೃತ್ತು ಹಾಳಾಗತ್ತೆ. ಆಗ್ತಾ ಇರೋದು ಅದೇನೇ. ಡಯಾಲಿಸಿಸ್ ಯೂನಿಟ್ ಈಗ 100 ಕ್ಕೆ 30 ಜನ ಡಯಾಲಿಸಿಸ್ ಕಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮೊಟ್ಟೆ ಮಾಂಸ ತಿನ್ನಿ, ಪ್ರೋಟೀನ್ ಬೇಕು ಅಂತ ಈ ತಜ್ಞರು ಹೇಳೋದು ಒಂದ್ ಕಡೆ, ಆದ್ರೆ ಅದನ್ನ ತಿಂದು ಆ ಸ್ಟೆರಾಯ್ಡ್ಸ್ ಅನ್ನ ಚುಚ್ಚಿ ಆಗಿರುವ ಮಾಂಸ, ಮೊಟ್ಟೆ, ಕೋಳಿ ತಿಂದು ಫ್ಯಾಟಿ ಲಿವರ್, ಕಿಡ್ನಿ ಕಪೂಟ್ ಅಂತ ಹೋದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಇದನ್ನ ಬಿಸ್ನೆಸ್ ಮಾಡಕ್ಕೆ ಹೊರಟಿರೋ ಈ ಟೆಕ್ನಾಲಜಿ ಹೆಸರಿನಲ್ಲಿ, ಬಯೋಟೆಕ್ನಾಲಜಿ ಹೆಸರಿನಲ್ಲಿ ಅದೇದೋ ಚಮತ್ಕಾರಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ಳೋ ಒಂದು ವಿಷಯವಾಗಿ ಒಬ್ರಿಗೂ ಸರಿಯಾಗಿ ವಾಸಿ ಮಾಡದೆ ಕೋಟಿ ಕೋಟಿ ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ ಪ್ರತಿ ದಿವಸ. ಊಟ ಸರಿಯಾಗಿ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಸಾಕು, ಈ ರೋಗಗಳು ಮಾಯ ಆಗ್ತವೆ. ಸೊ ನಾವೇನು ತಿನ್ನುತ್ತಿದ್ದೇವೆ ಅನ್ನುವ ವಿಷಯಗಳನ್ನ ನಾವು ಜನರು ಅರಿತುಕೋಬೇಕು. ನಮ್ಮ ಸುತ್ತಮುತ್ತಲು ವಿಷ ಯುಕ್ತವಾದ ಆಹಾರವನ್ನ ನಾವು ಬೆಳೆಸಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ತಿನ್ನುತ್ತಿದ್ದೇವೆ. ಅದನ್ನ ಬಿಟ್ಟು ನಮ್ಮ ಪ್ರಾಚೀನ ಸಾಂಪ್ರದಾಯಿಕ ಬೆಳೆಗಳನ್ನ ಮತ್ತೆ ನಾವು ನಮ್ಮ ಅಡಿಗೆ ಮನೆಗೆ ತಂದ್ರೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ. ಇದಕ್ಕೆ ಪುರಾವೆಗಳನ್ನ ನಾವು ಸಾವಿರಾರಲ್ಲ ಲಕ್ಷಾಂತರ ಜನ ವಾಸಿ ಮಾಡ್ಕೊಳ್ತಾ ಇದ್ದಾರೆ. ಟೈಪ್ ಒನ್ ಡಯಾಬಿಟಿಸ್ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸಾವಿರ ಜನ ತಗೊಂಬನ್ರಿ, ಈ ಊಟ ತಿನ್ಸಿರಿ, ಅಂಬಲಿ ಕುಡಿಸಿರಿ, ಮೂರು ತಿಂಗಳಲ್ಲಿ ಆರಾಮಾಗಕ್ ಶುರು ಆಗ್ತಾರೆ. ಅದು ಸೈನ್ಸ್ ಅಲ್ಲ ಅಂತ ಹೇಳ್ತಾರೆ ಇವರು. ಒಂದು ದಿವಸ ನೀವು ಪ್ರಯೋಗ ಮಾಡಿಲ್ಲ ಈ ಸೈಂಟಿಸ್ಟ್, ಯಾಕಂದ್ರೆ ಅವ್ರಿಗೆ ಈ ಧಾನ್ಯಗಳ ಬಗ್ಗೆ ಹೆಸರುಗಳನ್ನು ಗೊತ್ತಿಲ್ಲ. ಪ್ರಯೋಗ ಮಾಡ್ರಿ, ಅರಿತುಕೊಳ್ಳ್ರಿ. ಸೊ ನೀವು ನಿಮ್ಮ ಆರೋಗ್ಯ ಎಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀರಾ? ಅಡಿಗೆ ಮನೆಯಲ್ಲಿ ಕಲ್ತುಕೊಂಡಿದ್ದೀರಿ. ನೀವು ಎಲ್ಲಿ ಹುಡುಕ್ತಾ ಇದ್ದೀರಾ? ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ? ಆಸ್ಪತ್ರೆಯಲ್ಲಿ ಸಿಗೋದು ನಿಮಗೆ ಟ್ಯಾಬ್ಲೆಟ್, MRI ಸ್ಕ್ಯಾನು, ಪೆಟ್ ಸ್ಕ್ಯಾನು, ಕ್ಯಾಟ್ ಸ್ಕ್ಯಾನು. ಯಾಕೆಂದ್ರೆ ನೀವು ಕಲ್ಕೊಂಡಿರೋದು ನಿಮ್ಮ ಅಡಿಗೆ ಮನೆಯಲ್ಲಿ, ಮಣ್ಣಿನ ಮಡಕೆಯಲ್ಲಿ ಮಾಡೋ ಅಂಬಲಿಯಲ್ಲಿ ನಿಮ್ಮ ಆರೋಗ್ಯ ಇದೆ. ನೀವು ಮಾಡಿಕೊಂಡು ತಿನ್ನುವ ಕೊರ್ಲೆ ರೊಟ್ಟಿಯಲ್ಲಿ ನಿಮ್ಮ ಆರೋಗ್ಯ ಇದೆ. ಚಪಾತಿಯಲ್ಲಿ, ಪಿಜ್ಜಾ ಅಲ್ಲಿ, ಬರ್ಗರ್ ಅಲ್ಲಿ, ನೂಡಲ್ಸ್ ಅಲ್ಲಿ 24/7 ಆರ್ಡರ್ ಮಾಡ್ಕೊಂಡು ತಿನ್ರಿ. ಆಸ್ಪತ್ರೆಗೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ರಿ. ಸಪ್ಲಿಮೆಂಟ್ಸ್ ಅಂತ ಅಮೆರಿಕ ಯುರೋಪ್ ಅವರು ಸಪ್ಲಿಮೆಂಟ್ಸ್ ತಿಂದು ರೋಗ ಜಾಸ್ತಿ ಮಾಡಿಕೊಂಡು ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್ ಅಂದ್ರೆ ಮೈಯೆಲ್ಲ ನಡುಗೋದು, ಬುದ್ಧಿಮಾಂದ್ಯತೆ ಅಂದ್ರೆ ಮರುವು ರೋಗ, ಬುದ್ಧಿಮಾಂದ್ಯ ಅಲ್ಲ ಇದು, ಮರುವುದು ಪೂರ್ತಿ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ತರ ಭಯಾನಕ ರೋಗಗಳನ್ನ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ಆಹಾರ ಪದ್ಧತಿಯನ್ನ ನೀವು ಇಳುವರಿ ಮಾಡಿಕೊಂಡಿದ್ದೀರಾ, ಅದೇ ರೋಗಗಳು ಬರ್ತಾ ಇವೆ. ಸೊ ನಮ್ಮ ಆಹಾರ, ನಮ್ಮ ಅಡಿಗೆ ಮನೆ, ನಮ್ಮ ಆರೋಗ್ಯ, ನಮ್ಮ ಹೊಲ ಗದ್ದಲೆಗಳು, ನೀರಿಲ್ಲದೆ ಬೆಳೆಯತಕ್ಕಂತ ಅದ್ಭುತವಾದ ಧಾನ್ಯಗಳು, ಪ್ರಕೃತಿ ಮಾತೆಯನ್ನ, ಹಾಳಾಗಿರೋ ಮಣ್ಣನ್ನ ಮತ್ತೆ ಸೃಜನಾತ್ಮಕವಾಗಿ ಪುನಜ್ಜೀವ ಕೊಡತಕ್ಕಂತ ಅದ್ಭುತ ಬೆಳೆಗಳನ್ನ ನಾವು ಮತ್ತೊಮ್ಮೆ ಬೆಳೆಸಿಕೊಳ್ಳೋಣ. ನಮ್ಮ ಊಟವನ್ನ ನಮ್ಮ ಕೈಯಲ್ಲಿ ನಾವು ಸಿದ್ಧ ಮಾಡಿಕೊಂಡು ಊಟ ಮಾಡೋಣ. ಈ ಕೊಲ್ಲೆ ನಾವಷ್ಟಕ್ಕೆ ನಾವೇ ಕೊಲ್ಲೆ ಹೊಡಿಕೊಂಡು ನಮ್ಮ ದುಡ್ಡನ್ನ ಕಂಪನಿಗಳಿಗೆ ಕಳ್ಸಿಕೊಡ್ತಾ ಇದೀವಿ. ಪಾರ್ಕಿನ್ಸನ್ಸ್ ಇರ್ಲಿ, ಆಲ್ಝೈಮರ್ಸ್ ಇರ್ಲಿ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಇರ್ಲಿ, ಟೈಪ್ ಒನ್ ಡಯಾಬಿಟಿಸ್ ಇರ್ಲಿ, ಬ್ಲಡ್ ಕ್ಯಾನ್ಸರ್ ಇರ್ಲಿ, ಗರ್ಭಕೋಶದ ಗಡ್ಡೆ ಇರ್ಲಿ, ಏನಾದರೂ ಇರ್ಲಿ, ಈ ಒಂದು ಅಂಶವನ್ನ ನೀವು ಸಾಧನೆ ಮಾಡ್ತಾ ಇದ್ರೆ ಬರೋ ಮುನ್ನು ದಿವಸಗಳಲ್ಲಿ ನಿಮ್ಮ ರೋಗ ದೂರ ಆಗೋದು ಖಾತ್ರಿ, ಖಚಿತ. ವಿಚಾರವನ್ನ ನಾವು ದುಡ್ಡುಗೆ ಕೊಂಡ್ಕೊಳಕ್ ಆಗೋದಿಲ್ಲ, ಅದೇ ಗೊಂದಲ. ಈ ಪಾಶ್ಚಾತ್ಯರನ್ನ ಅಂಧಾನುಕರಣೆ ಮಾಡಿ ಒಂದು ಐಡಿಯಾ ಬಂದ್ರೆ ಪ್ಲಾಸ್ಟಿಕ್ ಡಬ್ಬ ಅಲ್ಲಿ ಮಾರ್ಕೆಟ್ ಮಾಡ್ತೀವಿ ಅಂತ ಎಲ್ಲರೂ ಗೊಂದಲದಿಂದ ಹೊರಟಿದ್ದಾರೆ. ಅದರಿಂದ ಹೊರಗಡೆ ಬನ್ನಿ, ಎಲ್ಲರಿಗೂ ಒಳ್ಳೆ ವಿಷಯಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ಅಂಬಲಿ ಕುಡಿಯಿರಿ, ಆರೋಗ್ಯವನ್ನ ಪಡೆಯಿರಿ. ಎಲ್ಲರಿಗೂ ಧನ್ಯವಾದ.
1: ಆತ್ಮೀಯ ಕೆಳಗರೆ, ಇವಾಗಿದ್ವು ಮೈಸೂರಿನ ಆಹಾರ ಪೌಷ್ಟಿಕಾಂಶ ಮತ್ತು ಸಿರಿಧಾನ್ಯಗಳ ತಜ್ಞರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರ ಮಾತುಗಳು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಆಹಾರ ಮತ್ತು ಆರೋಗ್ಯ ಸಮಾವೇಶದಲ್ಲಿ ತಮ್ಮ ಮಾತುಗಳಿಂದ ಮಾರ್ಗದರ್ಶನ ನೀಡ್ತಾ ಇದ್ರು. ಇನ್ನು ಕೇಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಐದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 MHz. ಶ್ರೋತೃ ಬಂಧವರ ಈಗ ಸಮಯ ಸರಿಯಾಗಿ 7:31:20.
1: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाए। ज्यादा जानकारी के लिए 1-4-5-5-5 पर कॉल करें।
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
3: 8700-01-4242.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
1: ಆಕಾಶವಾಣಿ ಸಮಯ 7:35 ವಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಕ್ಕೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು,

0: ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ಧಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ಧಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕಾ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂ ಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಮಲ್ಲಿಗೆ ಹೂವೆ ಸೇರಿದಂತೆ 100 ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಷ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಸಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟು ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರಿಗ ಸಮಯ ಸರಿಯಾಗಿ 7:45:26. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಬದುಕು ಬಂಗಾರವಾಯಿತು ಸಿನಿಮಾದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಎಂ ರಂಗರಾವ್.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಟಿ ಉದಯಶಂಕರ್ ಅವರ ಗೀತ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿರುವ ದೇವರಗುಡಿ ಸಿನಿಮಾದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ, ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ.

ಶ್ರೋತೃ ಬಾಂಧವರು, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಕೇಳುಗರೆ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿಯೇ

0: ಪ್ರೋಟೀನ್ ಕೊರತೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಹರೀಶ್ ಕೃಷ್ಣ ಬಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
2: ರಾಯಚೂರಿನ ನವೋದಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವುದು.
1: ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ನವೋದಯ ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕಿಸಿ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು.
2: ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಕೈಗೆಟುಕುವ ದರದಲ್ಲಿ ತಡೆಯಿಲ್ಲದೆ ಸೇವೆಯನ್ನು ನೀಡುತ್ತದೆ. ಗರ್ಭಿಣಿ ಸ್ತ್ರೀಯರ ಗರ್ಭಧಾರಣೆಯಿಂದ ಸುರಕ್ಷತೆ ಹೆರಿಗೆಯವರೆಗೆ ತಾಯಿ ಮಗುವಿನ ಆರೈಕೆಗೆ ಹೆಚ್ಚಿನ ಆದ್ಯತೆಗೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕ ಮಾಡಿ ಅತ್ಯುತ್ತಮ ಸೇವೆಯನ್ನ ಪಡೆದುಕೊಳ್ಳಿ.
3: ಪ್ರಿಯಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನವೋದಯದ ನಡೆ ಆರೋಗ್ಯದ ಕಡೆ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಸರಣಿ ಕಾರ್ಯಕ್ರಮಕ್ಕೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಹಿರಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರಿಕೃಷ್ಣ ಬಿ ಅವರು ಬಂದಿದ್ದಾರೆ. ಅವರ ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಅವರು ಕೂಡ ನಮ್ಮ ಆಕಾಶವಾಣಿಯಲ್ಲಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗಂಟಲು ಗಡ್ಡೆ ಮತ್ತು ಐಡಿನ್ ಕೊರತೆ ಅಂತ ವಿಷಯದ ಬಗ್ಗೆ ಮಾತಾಡಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸ್ನೇಹಿತರೆ, ಗಂಟಲು ಅಲ್ಲಿ ಗಡ್ಡೆ ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತು ಯಾಕೆ ಕಾಣಿಸ್ಕೊಳ್ತದೆ, ಯಾವ ಕೊರತೆಯಿಂದ ಅದು ಗಂಟಲಲ್ಲಿ ಗಡ್ಡೆ ಕಾಣಿಸ್ತದೆ ಅನ್ನುವಂಥ ಕುರಿತು ಮಾಹಿತಿಯನ್ನು ಕೊಡ್ತಾರೆ ವೈದ್ಯರು. ಪ್ರಾರಂಭದಲ್ಲಿ ಇಬ್ಬರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇಬ್ಬರಿಗೂ ನಮಸ್ಕಾರ ಸರ್. ಪ್ರಾರಂಭದಲ್ಲಿ ಡಾಕ್ಟರ್ ಹರಿಕೃಷ್ಣ ಅವರು ರೋಗಶಾಸ್ತ್ರ ವಿಭಾಗದ ಹಿರಿಯ ವೈದ್ಯರು, ಅವರಿಗೆ ನಾವು ಮಾತಾಡ್ಸೋಣ. ಸರ್, ಈಗ ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ, ಏನು ಥೈರಾಯ್ಡ್ ಗ್ರಂಥಿ ಅಂದ್ರೇನು, ಅದು ದೇಹದಲ್ಲಿ ಯಾವ ಕಾರ್ಯ ನಿರ್ವಹಣೆ ಮಾಡ್ತದೆ ಅಂತ?
4: ಥೈರಾಯ್ಡ್ ಗ್ರಂಥಿಯು ಕುತ್ತಿಗೆಯ ಮುಂಭಾಗದಲ್ಲಿ ಚಿಟ್ಟೆಯ ಆಕಾರದಲ್ಲಿರುವ ಗ್ರಂಥಿ. ಇದು ದೇಹದ ಶಕ್ತಿ ಬಳಕೆ ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದು ಮತ್ತು ಹೃದಯದ ಬಡಿತ ಜಾಸ್ತಿ ಮಾಡುವುದು ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಇದನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಥೈರಾಯ್ಡ್ ಗ್ರಂಥಿ ಉತ್ಪಾದನೆ ಮಾಡುತ್ತದೆ.
3: ಡಾಕ್ಟರ್, ಈಗ ಅಯೋಡಿನ್ ಅಂದ್ರೆ ಏನು, ನಮ್ಮ ದೇಹಕ್ಕೆ ಅದು ಯಾಕೆ ಅಗತ್ಯ ಅಂತ ಹೇಳ್ತೀರಿ?
4: ಅಯೋಡಿನ್ ಒಂದು ಅಗತ್ಯ ಸೂಕ್ಷ್ಮ ಪೋಷಕಾಂಶ, ನಾವು ಅದನ್ನ ಮಿನರಲ್ ಅಂತ ಕರಿತೀವಿ, ಮೈನ್ಯೂಟ್ ಮಿನರಲ್ ಅಂತ ಕರಿತೀವಿ. ಇದು ನಮ್ಮ ದೇಹದಲ್ಲಿರುವ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ T4 ಎನ್ನುವ ಹಾರ್ಮೋನು ಮತ್ತೆ ಟ್ರೈ ಅಯೋಡೋ ಥೈರೋನಿನ್ T3 ಎಂಬ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಅಯೋಡಿನ್ ನ ಅವಶ್ಯಕತೆ ಇದೆ. ಈ ಹಾರ್ಮೋನ್ಗಳು ದೇಹದ ಬೆಳವಣಿಗೆ ಮತ್ತು ಮೆದುಳಿನ ಅಭಿವೃದ್ಧಿಗೆ ಬಹಳ ಉಪಯೋಗವಾಗುತ್ತದೆ.
3: ಡಾಕ್ಟರ್, ಈಗ ಗೋಯಿಟರ್ ಅಥವಾ ಗಂಟಲು ಗಡ್ಡೆ ಅಂತ ನಾವು ಕರಿತೀವಿ, ಹಂಗಂದ್ರೆ ಏನು?
4: ಥೈರಾಯ್ಡ್ ಗ್ರಂಥಿಯ ಗಾತ್ರ ಹೆಚ್ಚಾದಷ್ಟಲ್ಲಿ ಕುತ್ತಿಗೆಯಲ್ಲಿ ಊತ ಕಾಣುವ ಗಡ್ಡೆಯನ್ನು ನಾವು ಗಾಯ್ಟರ್ ಎಂದು ಕರೆಯುತ್ತೇವೆ. ಆದರೆ ಪ್ರತಿಯೊಂದು ಕುತ್ತಿಗೆಯಲ್ಲಿ ಇರುವ ಊತವನ್ನು ನಾವು ಗಾಯ್ಟರ್ ಅಂತೂ ಕರೆಯಲ್ಲ.
3: ಥೈರಾಯ್ಡ್ ಗ್ರಂಥಿ ಯಾಕೆ ದೊಡ್ಡದಾಗ್ತದೆ?
4: ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪಾದನೆ ಕಡಿಮೆಯಾಗುತ್ತದೆ. ಮುಂಚೆ ಹೇಳಿದಂಗೆ ಇದು ಒಂದು ರಾ ಮೆಟೀರಿಯಲ್ ತರ ಬಳಕೆ ಆಗುತ್ತದೆ. ಸೊ ಆದ ಕಾರಣದಿಂದ ಪಿಟ್ಯೂಟರಿ ಗ್ರಂಥಿಯು ಹೆಚ್ಚಿನ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇಂದ ಹೆಚ್ಚಿನ ಇದರಲ್ಲಿ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುತ್ತೆ. ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಉತ್ಪಾದನೆಯಿಂದ ಥೈರಾಯ್ಡ್ ಗ್ರಂಥಿಯ ಗಾತ್ರ ಜಾಸ್ತಿ ಆಗುತ್ತಾ ಹೋಗುತ್ತದೆ.
3: ಸರ್, ನಿಮ್ಗೆಲ್ಲ ಗೊತ್ತಿದೆ ಡಾಕ್ಟರ್, ಈಗ ಭಾರತದಲ್ಲಿ ಅಯೋಡಿನ್ ಕೊರತೆ ಅಂದ್ರೆ ಉಪ್ಪಿನ ಕೊರತೆ ಏನಿಲ್ಲ, ಇಲ್ಲ ತುಂಬಾ ಲಭ್ಯವಿದ್ದರೂ ಕೂಡ ಅಯೋಡಿನ್ ಕೊರತೆ ದೇಹದಲ್ಲೂ ಕೊರತೆ ಉಂಟಾಗ್ತದೆ, ಇದಕ್ಕೆ ಏನು ಕಾರಣ, ಇದರ ಸಮಸ್ಯೆ ಏನು ಅಂತ?
4: ಹೌದು, ಅರಿವಿನ ಕೊರತೆ ಬಹಳ ಇದೆ. ಆದರೆ ಅಯೋಡಿನ್ ಇಲ್ಲದ ಉಪ್ಪಿನ ಬಳಕೆ ಬಹಳ ಮಾಡುವುದರಿಂದ ಮತ್ತು ಉಪ್ಪನ್ನು ತಪ್ಪಾಗಿ ಸಂಗ್ರಹಿಸುವುದರಿಂದ ಕೆಲವೊಂದು ಪ್ರದೇಶಗಳಲ್ಲಿ ಇನ್ನೂ ಅಯೋಡಿನ್ ಕೊರತೆ ಕಂಡು ಬರುತ್ತಿದೆ. ಒಂದು ಸಮೀಕ್ಷೆಯ ಪ್ರಕಾರ ದೇಶದ 325 ಜಿಲ್ಲೆಯಲ್ಲಿ ಇನ್ನೂ 263 ಹೆಚ್ಚು ಜಿಲ್ಲೆಗಳಲ್ಲಿ ಅಯೋಡಿನ್ ಡಿಫಿಷಿಯನ್ಸಿ ಸ್ಥಳೀಯ ಎಂದು ವರ್ಗೀಕರಿಸಲಾಗಿದೆ. ಇದರಲ್ಲಿ ಶಾಲಾ ಮಕ್ಕಳಲ್ಲಿ 4% ಎಂದು ಸಮೀಕ್ಷೆಯಲ್ಲಿ ವರದಿಯಾಗಿದೆ. ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಯಲ್ಲಿ ನಡೆದ ಅಧ್ಯಯನದಲ್ಲಿ 8.6% ರಿಂದ 21.1% ಇದೆ ಅಂತೂ ಸಮೀಕ್ಷೆ ಹೇಳಿದೆ. ಮತ್ತು ರಾಯಚೂರು ಜಿಲ್ಲೆಯಲ್ಲಿ 6-12 ವರ್ಷದ ವಯಸ್ಸಿನಲ್ಲಿರುವ ಶಾಲಾ ಮಕ್ಕಳಲ್ಲಿ ಈ ಸಮೀಕ್ಷೆಯು 13.6% ಗಂಟಲು ಗಡ್ಡೆ ಹರಡುವಿಕೆ ಇದೆ ಎಂದು ಕಂಡು ಹಿಡಿದಿದ್ದಾರೆ.
3: ಈಗ ತಾವು ರೋಗಶಾಸ್ತ್ರಜ್ಞರಾಗಿ ಅಯೋಡಿನ್ ಕೊರತೆ ಇರುವ ಥೈರಾಯ್ಡ್ ಗ್ರಂಥಿಯಲ್ಲಿ ನೀವು ಯಾವ ಬದಲಾವಣೆಯನ್ನು ನೋಡ್ತೀರಿ ಅಂತ?
4: ನಾವು ಸೂಕ್ಷ್ಮ ದರ್ಶಕ ಅಂದ್ರೆ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಥೈರಾಯ್ಡ್ ಫಾಲಿಕಲ್ಸ್

0: ಗಾತ್ರಗಳ ಬದಲಾವಣೆ ನೋಡ್ತೀವಿ, ಮತ್ತು ಕೋಶಗಳು ಅಂದ್ರೆ ಸೆಲ್ಸ್ ಅದರ ಗಾತ್ರ ಹೆಚ್ಚಾಗುವುದು ಮತ್ತು ಅದರ ಸಂಖ್ಯೆ ಹೆಚ್ಚಾಗುವುದರಿಂದ ಕಾಲಕ್ರಮೇಣ ನೋಡ್ಯೂಲ್ಸ್ ಗಳು ರಚನೆಯಾಗುತ್ತವೆ, ಅದನ್ನು ನಾವು ಕಾಣಿಕೊಳ್ಳುತ್ತೇವೆ ಸೂಕ್ಷ್ಮ ದರ್ಶಕದಲ್ಲಿ. ಆ ಬದಲಾವಣೆಗಳನ್ನು ನಾವು
1: ನೋಡಬಹುದು. ಸರ್, ಈಗ ಸಿಂಪಲ್ ಗೊಯಿಟರ್ ಅಥವಾ ಸರಳ ಗೊಯಿಟರ್ ಮತ್ತು ಮಲ್ಟಿ ನೂಡಲ್ಸ್, ಈ ಗೊಯಿಟರ್ ನಡುವಿನ ಒಂದು ವ್ಯತ್ಯಾಸದ ಬಗ್ಗೆ ಸ್ವಲ್ಪ ಹೇಳಿ ಸರ್.
0: ಸರಳ ಗೊಯಿಟರ್ ಅಂದ್ರೆ ಸಂಪೂರ್ಣವಾಗಿ ಥೈರಾಯ್ಡ್ ಗ್ರಂಥಿಯು ಸಮಾನವಾಗಿ ದೊಡ್ಡದಾಗುತ್ತಾ ಹೋದಾಗ ಅದನ್ನು ನಾವು ಸಿಂಪಲ್ ಗೊಯಿಟರ್ ಅಂತ ಕರೆಯುತ್ತೇವೆ. ಮಲ್ಟಿ ನೋಡ್ಯುಲರ್ ಗೊಯಿಟರ್ ಅಂದ್ರೆ ಹಲವು ನೋಡ್ಯೂಲ್ಸ್ ಗಳು ಬೆಳೆದ್ರೆ ಅದನ್ನು ನಾವು ಮಲ್ಟಿ ನೋಡ್ಯುಲರ್ ಗೊಯಿಟರ್ ಎಂದು ಕರೆಯಲು ಪಡುತ್ತೇವೆ.
1: ಈಗ ಗೊಯಿಟರ್ ಇರುವ ಪ್ರತಿಯೊಬ್ಬರಲ್ಲೂ ಥೈರಾಯ್ಡ್ ಹಾರ್ಮೋನ್ ಅಸಮತೋಲನ ಇದ್ದೇ ಇರ್ತದೆ ಸರ್ ಅಂತ?
0: ಇಲ್ಲ, ಕೆಲವರಲ್ಲಿ ಹಾರ್ಮೋನ್ ಮಟ್ಟಗಳು ಸಾಮಾನ್ಯವಾಗಿರಬಹುದು, ಆದ್ರೂ ಗ್ರಂಥಿ ಫಂಕ್ಷನ್ ಟೆಸ್ಟ್ನ ಅಗತ್ಯ, ಆ ಪರೀಕ್ಷೆಯ ಅಗತ್ಯ ಬಹಳ ಇದೆ.
1: ಈಗ ಅಯೋಡಿನ್ ಕೊರತೆ ಆದ್ರೆ ಏನ್ ಲಕ್ಷಣಗಳು ಕಂಡು ಬರ್ತದೆ?
0: ಅಯೋಡಿನ್ ಕೊರತೆ ಆದರೆ ಮುಂಚೆ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಅನ್ನೋದು ಕಾಣಿಕೊಳ್ಳುತ್ತೇವೆ. ಅದರ ಲಕ್ಷಣಗಳು ಬಂದು ಆಯಾಸ, ತೂಕ ಹೆಚ್ಚಾಗುವುದು, ಚಳಿಯನ್ನು ಸಹಿಸಲಾಗದೇ ಇರುವುದು, ಒಣ ಚರ್ಮ ಮತ್ತು ಮಲಬದ್ಧತೆ, ಕುತ್ತಿಗೆಯಲ್ಲಿ ಊತ ಕಾಣಿಸಿಕೊಳ್ಳುವುದು, ಮತ್ತೆ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ, ಈ ಲಕ್ಷಣಗಳೆಲ್ಲ ನಾವು ಕಾಣಿಕೊಳ್ಳುತ್ತೇವೆ. ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂದರೆ ಇದು ಥೈರಾಯ್ಡ್ ಹಾರ್ಮೋನ್ಗಳು ಹೆಚ್ಚಾದಷ್ಟಲ್ಲಿ ಈ ಕೆಲವೊಂದು ಸಿಂಪ್ಟಮ್ಸ್ನು ಬರುತ್ತವೆ. ಹೃದಯದ ಬಡಿತ ಜಾಸ್ತಿ ಆಗುವುದು, ಮತ್ತೆ ಆತಂಕ ಆ ಥರ ಆಗುವುದು, ಕೈ ನಡಕ, ಈ ಸಿಂಪ್ಟಮ್ಸ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನೋಡ್ತೀವಿ. ಬಟ್ ಅಯೋಡಿನ್ ಕೊರತೆಯಿಂದ ನಾವು ಹೈಪೋಥೈರಾಯ್ಡಿಸಮ್ ಲಕ್ಷಣಗಳನ್ನು ಬಹಳ ಕಂಡುಕೊಳ್ಳುತ್ತೇವೆ.
1: ಸರ್, ಈಗ ಗೊಯಿಟರ್ ಇರುವವರು ಯಾವ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು ಅಂತ?
0: ಗೊಯಿಟರ್ನ ಗಾತ್ರ ಹೆಚ್ಚಾದಷ್ಟಲ್ಲಿ ಉಸಿರಾಟದ ತೊಂದರೆ ಮತ್ತು ನುಂಗಲು ಕಷ್ಟವಾಗುವುದು ಮತ್ತು ಧ್ವನಿ ಬದಲಾವಣೆ ಹಾಗೂ ವೇಗವಾಗಿ ಬೆಳೆಯುವ ಗಡ್ಡೆಯನ್ನು ನಾವು ಇವತ್ತು ನಿರ್ಲಕ್ಷಿಸಬಹುದು.
1: ಡಾಕ್ಟರ್, ಈಗ ಅಯೋಡಿನ್ ಕೊರತೆಯು ಮಕ್ಕಳ ಬೆಳವಣಿಗೆ ಮತ್ತು ಬುದ್ಧಿ ವಿಕಾಸದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳ್ತೀರಿ?
0: ಇದು ಮಕ್ಕಳ ದೈಹಿಕ ಬೆಳವಣಿಗೆ ಮತ್ತು ಮಕ್ಕಳ ಮೆದುಳಿನ ಬೆಳವಣಿಗೆಯನ್ನು ಅಯೋಡಿನ್ ಕೊರತೆ ಇದ್ದರೆ ಇದು ಕ್ಷೀಣಿಸುತ್ತದೆ. ದೈಹಿಕ ಬೆಳವಣಿಗೆ ಆಗಿರಬಹುದು, ಮೆದುಳಿನ ಅಭಿವೃದ್ಧಿ ಆಗಿರಬಹುದು. ಸೊ ಮಗುವಲ್ಲಿ ಕಲಿಕೆಯ ಸಾಮರ್ಥ್ಯ ಏನಿರುತ್ತೆ, ಚೈಲ್ಡ್ ಡೆವಲಪ್ಮೆಂಟ್, ಆ ಕಲಿಕೆಯ ಸಾಮರ್ಥ್ಯ ಕಡಿಮೆ ಮಾಡಬಹುದು ಅಯೋಡಿನ್ ಕೊರತೆ.
1: ಸರ್, ಈಗ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಅಯೋಡಿನ್ ಕೊರತೆ ಉಂಟಾದಾಗ ಈ ಬಹಳ ಕಾಳಜಿ ವಹಿಸ್ಬೇಕಂತ ಹೇಳ್ತಾರೆ, ಯಾಕೆ ಇದ್ರ ಬಗ್ಗೆ?
0: ಮುಂಚೆ ಹೇಳಿದಂಗೆ ಗರ್ಭದಲ್ಲಿ ಬೆಳೆಯುವ ಮಗುವಿನ ಮೆದುಳಿನ ಬೆಳವಣಿಗೆಗೆ ಅಯೋಡಿನ್ ಅಗತ್ಯ ಬಹಳ ಇದೆ. ಅದರ ಕೊರತೆಯಿಂದ ತೀವ್ರ ಬೆಳೆದ ಮಗು ತೀವ್ರ ಬುದ್ಧಿಮಾಂದ್ಯತೆ ಮತ್ತು ಬೌದ್ಧಿಕ ಬೆಳವಣಿಗೆ ಬುದ್ಧಿಶಕ್ತಿ ಹಾನಿ ಆಗಬಹುದು ಅಂತ ವರದಿ ಇದೆ. ಸೊ ಡಾರ್ಫಿಸಮ್ ಅಂದ್ರೆ ಬೆಳವಣಿಗೆ ಎತ್ತರ ಬೆಳೆಯುವುದು ಕಮ್ಮಿ ಆಗುವುದು, ಡಾರ್ಫಿಸಮ್ ಆ ತರ ಮಗುವಿಗೆ ಆಗುವ ಚಾನ್ಸಸ್ ಬಹಳ ಇರುತ್ತೆ.
1: ಗೊಯಿಟರ್ ಅನ್ನು ಹೇಗೆ ಪತ್ತೆ ಹಚ್ಚಲಾಗ್ತದೆ, ಹೇಗೆ ಪತ್ತೆ ಹಚ್ಚಬಹುದಂತ?
0: ವೈದ್ಯಕೀಯ ಪರೀಕ್ಷೆ ಅಂದ್ರೆ ಥೈರಾಯ್ಡ್ ಕಾರ್ಯ ಪರೀಕ್ಷೆಗಳು, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಕರಿತೀವಿ, FNSE ಸೂಜಿ ಪರೀಕ್ಷೆ, ಫೈನ್ ನೀಡಲ್ ಆಸ್ಪಿರೇಷನ್ ಅಂತ ಕರಿತೀವಿ, ಅಲ್ಟ್ರಾಸೌಂಡ್, ಇದರ ಮೂಲಕ ಪತ್ತೆ ಹಚ್ಚಬಹುದು.
1: ಈಗ ಥೈರಾಯ್ಡ್ ಊತಗಳಲ್ಲಿ FNSE ಪರೀಕ್ಷೆಯ ಮಹತ್ವ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್. ಏನು FNSE ಪರೀಕ್ಷೆ ಅಂತ?
0: FNSE ಅಂದರೆ ಒಂದು ಸೂಜಿ ಪರೀಕ್ಷೆ, ಸಣ್ಣ ಸೂಜಿ ಪರೀಕ್ಷೆ. ಇದನ್ನು ನಾವು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಎಂದು ಕರಿತೀವಿ. ಇದು ಒಂದು ಸರಳ ಪರೀಕ್ಷೆ. ಗಡ್ಡೆಯು ಸೌಮ್ಯವೋ ಅಥವಾ ಗಂಭೀರವೋ ಎಂಬುದನ್ನು ತಿಳಿಯುವುದು, ಅಂದ್ರೆ ಕ್ಯಾನ್ಸರಸ್ ಇದೆಯೋ ಇಲ್ಲ ಕ್ಯಾನ್ಸರ್ ಇದೆಯೋ ಇಲ್ಲ ಕ್ಯಾನ್ಸರ್ ಇರಲಾರ್ದ ಗಡ್ಡೆಯೋ, ಅದರ ತೀವ್ರತೆಯನ್ನು ನಾವು FNSE ಮೂಲಕ
1: ಪರೀಕ್ಷೆ ಮೂಲಕ
0: ಕಂಡುಕೊಳ್ಳಬಹುದು.
1: ಪ್ರತಿಯೊಬ್ಬರು ಪ್ರತಿಯೊಂದು ಥೈರಾಯ್ಡ್ ಗಡ್ಡೆಗೂ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಅನಿಸ್ತದೆ ಸರ್ ತಮಗೆ? ಈಗ ಯಾವುದೇ ಥೈರಾಯ್ಡ್ ಗಡ್ಡೆಯಲ್ಲಿ ಅದು ಆಪರೇಷನ್ ಮಾಡಲೇಬೇಕು ಅಂತ ಅನಿಸ್ತದ, ಅಥವಾ ಆಪರೇಷನ್ ಆಗದಿದ್ರು ಕೂಡ ಅದನ್ನು
0: ಇಲ್ಲ, ಅದು ಹೆಚ್ಚಿನ ಗಡ್ಡೆಗಳು ಸೌಮ್ಯವಾಗಿಯೇ ಇರುತ್ತವೆ, ನಾನ್ ಕ್ಯಾನ್ಸರಸ್ ಆಗಿ ಇರುತ್ತವೆ. ಅದಕ್ಕೆ ಔಷಧಿ ಮತ್ತು ನಿಯಮಿತ ತಪಾಸಣೆ ಯಾವಾಗಲೂ ನಿರ್ವಹಿಸಬೇಕಾಗುತ್ತೆ.
1: ಹಾಗೆ ಡಾಕ್ಟರ್ ಪ್ರಸನ್ನ ಅವರು ಕೂಡ ಇದ್ದಾರೆ, ಅವರು ಮಾತಾಡಿದ್ದಾರೆ. ಸರ್ ಪ್ರಸನ್ನ ಅವರೇ, ಈಗ ಗೊಯಿಟರ್ ರೋಗದ ನಿರ್ಣಯದಲ್ಲಿ ಪೆಥಾಲಜಿಯ ಪಾತ್ರ ಬಗ್ಗೆ ಹೇಳ್ಬೇಕಾಗತ್ತೆ, ಏನು ಪೆಥಾಲಜಿ ಪಾತ್ರ ಬಗ್ಗೆ ಸ್ವಲ್ಪ ಹೇಳಿ?
2: ರೋಗಿಗಳು ತಮಗೆ ಅನುಮಾನ ಬಂದಲ್ಲಿ ವೈದ್ಯರ ಹತ್ರ ಹೋಗಿರ್ತಾರ, ಅಥವಾ ENT ಸ್ಪೆಷಲಿಸ್ಟ್ ಅಲ್ಲಿ ಹೋದಾಗ ಆ ವೈದ್ಯರು ಅವರ ತಪಾಸಣೆ ಮಾಡಿ ಆಮೇಲೆ ಅವರಿಗೆ ಎಕ್ಸ್ರೇ ಅಲ್ಟ್ರಾಸೌಂಡ್ ಎಲ್ಲ ಮಾಡಿಸ್ತಾರೆ. ಅದಾದ ನಂತರ ಮತ್ತೆ ರೋಗ ವಿಭಾಗ ಅವರ ಅಲ್ಲಿ ಕಳಿಸಿ ನಮಗೆ ಕೆಲವು ಟೆಸ್ಟ್ಗಳನ್ನು ಬರೀತಾರೆ. ಥೈರಾಯ್ಡ್ ಕಾರ್ಯ ಪರೀಕ್ಷೆಗಳು, ಆಮೇಲೆ FNSE ಆಗಲೇ ಡಿಸ್ಕಸ್ ಮಾಡಿದಲ್ಲ, ಸಣ್ಣ ಸೂಜಿ ನಾವು ರಕ್ತ ಹೆಂಗೆ ತೆಕ್ಕೊಳ್ತೀವಿ ಅಂತ ಸಣ್ಣ ಸೂಜಿಯನ್ನು ನಾವು ಈ ಊತ ಏನಿರುತ್ತೋ ಅದ್ರಾಗ ಹಾಕಿ ಇದು ಡೇಂಜರ್ ಅಥವಾ ಡೇಂಜರ್ ಅಲ್ಲ ಅಷ್ಟು ನಾವು ಅದ್ರಾಗ ಹೇಳ್ತೀವಿ. ಇದೇನಂತಂದ್ರೆ ಅವಾಗಿಂದ ಅವಾಗೇ ನಮಗೆ ಗೊತ್ತಾಗ್ಬಿಡ್ತದೆ. ಅದರ ಮೇಲೆ ನಾವು ಮುಂದೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆಯೋ ಅಥವಾ ಆ ಔಷಧಿ ಮೇಲೆ ಸರಿ ಹೋಗುತ್ತೋ ಅದನ್ನು ನಾವು ಡಿಸೈಡ್ ಮಾಡಬಹುದು. ಇದಾದ ನಂತರ ಬೇಕಿದ್ದಲ್ಲಿ ಮತ್ತೆ ನಾವು ಶಸ್ತ್ರಚಿಕಿತ್ಸೆ ಬೇಕಾದಲ್ಲಿ ಅದನ್ನು ನಾವು ಆಪರೇಷನ್ ಮಾಡಿ

0: ತೆಗೆದು ಮತ್ತೆ ಅದನ್ನು ಸೂಕ್ಷ್ಮ ಪರೀಕ್ಷೆಯನ್ನು ಮಾಡಿ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ನಾವು ದೃಢಪಡಿಸ್ಕೊಂತೀವಿ.
1: ಓಕೆ,
0: ಅದು ಪಡಿಸ್ಕೊಂಡು ಆಮೇಲೆ ಪೇಷಂಟ್ಗೆ ಏನು ಮ್ಯಾನೇಜ್ಮೆಂಟ್ ಮಾಡಬೇಕು ಅದನ್ನು ನಾವು ಮಾಡ್ತೇವೆ.
1: ಅಯೋಡಿನ್ ದೊರೆಯುವ ಪ್ರಮುಖ ಆಹಾರ ಪದಾರ್ಥಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ.
2: ಅಯೋಡಿನ್ ಅಧಿಕೃತ ಇರುವ ಆಹಾರ ಪದಾರ್ಥಗಳು ಯಾವ್ಯಾವ ಅಂದರೆ, ಅಯೋಡಿನ್ ಅಧಿಕೃತವಿರುವ ಉಪ್ಪು ಮತ್ತು ಮೀನು, ಹಾಲು, ಮೊಟ್ಟೆ ಮತ್ತು ಕೆಲವು ಸಮುದ್ರದ ಆಹಾರಗಳಲ್ಲಿ ಅಯೋಡಿನ್ ಉತ್ತಮವಾಗಿ ದೊರಕುತ್ತದೆ. ಅದು ಇವು ಅಯೋಡಿನ್ನ ಉತ್ತಮವಾದ ಮೂಲಗಳು.
1: ಈಗ ಕಲ್ಲು ಉಪ್ಪು ಅಥವಾ ಪಿಂಕ್ ಸಾಲ್ಟ್ಗಳು ಅಯೋಡಿನ್ ಕೃತ ಪರ್ಯಾಯ ಆಗ್ಬೋದಾ?
2: ಅವುಗಳಲ್ಲಿ ಸಾಕಷ್ಟು ಅಯೋಡಿನ್ ಇರುವುದಿಲ್ಲ. ಇವು ಹಿಮಾಲಯನ್ ಭಾಗದಲ್ಲಿ ಈ ಉಪ್ಪು ಸಿಗುತ್ತದೆ, ಪಿಂಕ್ ಸಾಲ್ಟ್ ಅನ್ನೋದು ಸಿಗುತ್ತದೆ. ಸೊ ಅದರಿಂದ ಅಯೋಡಿನ್ ಉಪ್ಪಿನ ಬಳಕೆಯೇ ಉತ್ತಮವಾದದ್ದು.
1: ಸರಿಗೆ, ಭಾರತದಲ್ಲಿ ಅಯೋಡಿನ್ ಕೊರತೆ ನಿಯಂತ್ರಣಕ್ಕಾಗಿ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅಂತ ಅನಿಸ್ತದೆ ಸರ್?
2: ಸಾರ್ವತ್ರಿಕವಾಗಿ ಅಯೋಡಿನ್ ಅಧಿಕೃತವಿರುವ ಉಪ್ಪು ಅಂದ್ರೆ ಅಯೋಡಿನೈಸ್ಡ್ ಸಾಲ್ಟ್ ಆ ಕಾರ್ಯಕ್ರಮವನ್ನು, ಫೋರ್ಟಿಫೈಡ್ ಅಯೋಡಿನೈಸ್ಡ್ ಸಾಲ್ಟ್ ಆ ಕಾರ್ಯಕ್ರಮದ ಮೂಲಕ ಜನರಿಗೆ ಅಯೋಡಿನ್ ಸಮೃದ್ಧ ಉಪ್ಪು ದೊರಕುವಂತೆ ಭಾರತದ ಸರ್ಕಾರವು ಆ ಕ್ರಮಗಳನ್ನು
1: ಕೈಗೊಂಡಿದೆ. ಗ್ರಾಮೀಣ ಭಾಗದಲ್ಲಿ ಅಯೋಡಿನ್ ಕೊರತೆಯನ್ನು ತಡೆಗಟ್ಟಲು ಜನರು ಏನ್ ಮಾಡ್ಬೇಕಂತ
2: ಅಂದ್ರೆ, ಈಗ ಕಂಪನಿಗಳ ಮೂಲಕ ಬರುವ ಅಯೋಡಿನ್ ಅಧಿಕೃತ ಉಪ್ಪಿನ ಬಳಕೆ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ನಿಯಮಿತ ಆರೋಗ್ಯ ತಪಾಸಣೆ ಇವೆಲ್ಲವೂ ಅಗತ್ಯ.
1: ಕೊನೆಯದಾಗಿ ಸಾರ್ವಜನಿಕರಿಗೆ ನಿಮ್ಮ ಮುಖ್ಯ ಸಂದೇಶ ಏನು ಸರ್?
2: ಅಯೋಡಿನ್ ಕೊರತೆಯು ಸಂಪೂರ್ಣವಾಗಿ ತಡೆಗಟ್ಟಬಹುದಾದ ಸಮಸ್ಯೆ. ಪ್ರತಿಯೊಬ್ಬರು ಕುಟುಂಬವು ಅಯೋಡಿನ್ ಅಧಿಕೃತ ಉಪ್ಪನ್ನೇ ಬಯಸಬೇಕು ಮಾರ್ಕೆಟ್ ಅಲ್ಲಿ. ಇದು ಗಾಯ್ಟರ್ ಅನ್ನು ತಡೆಗಟ್ಟುವುದಷ್ಟೇ ಅಲ್ಲದೆ ಮಕ್ಕಳ ಉತ್ತಮ ಬುದ್ಧಿ ವಿಕಾಸ ಮತ್ತು ಆರೋಗ್ಯಕರ ಭವಿಷ್ಯಕ್ಕೂ ಸಹಕಾರವಾಗಿದೆ.
1: ಒಳ್ಳೆ ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗಂಟಲು ಗಡ್ಡೆ ಮತ್ತು ಅಯೋಡಿನ್ ಕೊರತೆ ಈ ಒಂದು ವಿಷಯದ ಬಗ್ಗೆ ಸುದೀರ್ಘವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡ್ ಗ್ರಂಥಿ ಯಾಕೆ ಬರ್ತದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ಕೂಡ ಮಾಹಿತಿಯನ್ನು ಕೊಟ್ಟರೆ, ಮತ್ತು ವಿಶೇಷವಾಗಿ ಅಯೋಡಿನ್ ಕೊರತೆಯಿಂದ ಏನು ಸಮಸ್ಯೆ ಆಗುತ್ತೆ ಅದಕ್ಕೇನು ಪರಿಹಾರ ಅನ್ನುವಂಥದ್ದು ಕೂಡ ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ಇಬ್ಬರು ವೈದ್ಯರು ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
2: ಧನ್ಯವಾದಗಳು.
3: ಇದುವರೆಗೆ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ.
4: ಗಂಟಲಿನ ಗಡ್ಡೆ ಮತ್ತು ಅಯೋಡಿನ್ ಕೊರತೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಹರಿಕೃಷ್ಣ ಬಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ, ಮೂಗು, ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
3: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
4: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ ಗೌಡ. ಮೊಬೈಲ್ ಸಂಖ್ಯೆ 9611012134.
3: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಈಗ ಕೇಳೋಣ ಭಾವಗೀತೆಗಳನ್ನು. ಮೊದಲಿಗೆ ಆಲಿಸೋಣ ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಡಾಕ್ಟರ್ ಎಚ್ ಎ ಕಟ್ಟಿ ಅವರ ರಚಿತ ಭಾವಗೀತೆಯನ್ನು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಶ್ರೋತೃ ಬಾಂಧವರು ಈಗ ಮೂಡಿಬಲ್ಲದೆ ಯಶ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಮಾಲತಿ ಮೊಯ್ಲಿ ಅವರ ರಚಿತ ಭಾವಗೀತೆ

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬಲ್ಲದೆ ಮಾಲತಿ ಮೊಯ್ಲಿ ಅವರ ರಚಿತ ಭಾವಗೀತೆ, ಹಾಡಿದ್ದಾರೆ ಎಸ್ ಜಾನಕಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೀಗ ಸಮಯ ಸರಿಯಾಗಿ 9:15. ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
3: 8700014242.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಕಾಣೆಯಾದವರ ಕುರಿತು ಪ್ರಕಟಣೆ ಹೀಗಿದೆ. ಎನ್ ನಾಗೇಂದ್ರ ತಂದೆ ಭೀಮರಾವ್ ಎನ್ನುವ 50 ವರ್ಷದ ವ್ಯಕ್ತಿ ರಾಯಚೂರಿನ LBS ನಗರದಿಂದ ಕಾಣೆಯಾಗಿರುತ್ತಾರೆ. ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಇದ್ದು ಕನ್ನಡ, ತೆಲುಗು ಹಾಗೆ ಹಿಂದಿ, ಮರಾಠಿ ಭಾಷೆಗಳನ್ನು ಮಾತನಾಡಬಲ್ಲವರಾಗಿರುತ್ತಾರೆ. ಈಗ ಹೇಳಿದ ಕಾಣೆಯಾದ ವ್ಯಕ್ತಿಯ ಕುರಿತು ಮಾಹಿತಿ ಸಿಕ್ಕಲಿ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೀಗ ಸಮಯ ಸರಿಯಾಗಿ 9:05 ಕೇಳೋಣ ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು.

ಹಾಗೆ ಮುಯ್ಯಾನದಿರು. ರಚನೆ ನೀಲಮ್ಮ, ರಾಗ ಸಾಮ, ತಾಳ ಚತುರ್ಶ್ರ, ಗಾಯನ ದೀಪ್ತ ಭಗವತಿ, ಅರ್ಪಿತ, ಸಂಗೀತ ಬಿ ಕೆ ಸುಮಿತ್ರಾ.

ಅಗ್ನಿಸ್ತಂಭವ ಬಲ್ಲೆವೆಂಬರಯ್ಯ. ರಚನೆ ಸಿದ್ಧರಾಮೇಶ್ವರ. ಗಾಯಕರು ವಿನುತಾ ಬೂದಿಹಾಳ್. ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

ಅಟ್ಟುದ ನಡುವರೆ. ರಚನೆ ಚನ್ನಬಸವಣ್ಣ, ರಾಗ ಶಂಕರಾಭರಣ, ತಾಳ ಚತುಶ್ರ, ಗಾಯನ ಶಶಿಧರ್, ಸಂಗೀತ ಪಿ ಕೆ ಸುಮಿತ್ರಾ.

ದೇಹವೆಂಬುದೊಂದು ನಡುಮನೆಗೆ. ರಚನೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್, ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

ಹದತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ. ರಚನೆ ಕೊಟ್ಟಣದ ಸೋಮಮ್ಮ, ಗಾಯಕರು ಜಯಶ್ರೀ ಶ್ರೀಧರ್ ಶಿವಮೊಗ್ಗ, ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

ಶ್ರೋತೃ ಬಂಧವರು, ಇದುವರೆಗೆ ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆಲಿಸಿದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 9:30:50. ನಿಮ್ಮ ಕರೆ ನಿಮಗೊಂದು ಗೀತೆ, ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

ನಿಮ್ಮ ನೆಚ್ಚಿನ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಾಂಧವರ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಬೇಕಾದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 0853220032 ಅಥವಾ 0853229888 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಬನ್ನಿ ಸ್ನೇಹಿತರೆ, ಕರೆಗಳು ಸಿದ್ಧವಾಗಿದ್ದಾವೆ. ಮೊದಲ ಕರೆಯನ್ನು ಸ್ವೀಕರಿಸೋಣ. ಹಲೋ ಆಕಾಶವಾಣಿ. ನಮಸ್ತೆ, ಹೇಳ್ರಿ ಮೇಡಮ್, ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗೋಸ್ಕರ? ಖಂಡಿತವಾಗಿಯೂ ಪ್ರಸಾರ ಮಾಡ್ತೀವಂತೆ. ಹೇಳಿ ಮೇಡಮ್, ಇವತ್ತು ಅತ್ಯಂತ ಕರಾಳ ದಿನ ಅಂತ ಅಂತಾನೇ ಅನ್ಬೋದು ನಮ್ಮೆಲ್ಲ. ತುಂಬ ಧನ್ಯವಾದ. ಅವರ ನೆನಪು ನಮ್ಮ ಜೊತೆ ಸದಾ ಇರುತ್ತೆ ಅಂತ ಹೇಳ್ತಾ ಅವರು ಅವರ ಒಂದು ಹೌದು ಹೌದು ಹೌದು ರೀ ಹೌದ್ರಿ. ಧನ್ಯವಾದ, ಅವ್ರ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ಧನ್ಯವಾದ, ನಮಸ್ತೆ. ಸ್ನೇಹಿತರೆ, ಜೀ ಉದಯ ಶಂಕರ್ ಅವರ ಗೀತ ರಚನೆಯಲ್ಲಿ ಆ ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿರುವ ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಜಾನಕಿಯೇ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಮೇಡಮ್, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ? ಅತ್ಯಂತ ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು ಮೇಡಮ್. 48,000 ಹಾಡುಗಳಿಗಿಂತ ಹೆಚ್ಚಾಗಿ ಅನೇಕ ಭಾಷೆಗಳಲ್ಲಿ ಹಾಡಿರ್ತಕ್ಕಂಥ ಶ್ರೇಯಸ್ ಹೌದ್ರಿ ಮೇಡಮ್. ಹೌದೌದೌದು ಹೌದೌದೌದು ನಿಜವಾಗ್ಲು ಮೇಡಮ್, ಇದು ತುಂಬಲಾರದ ಏನೋ ಸಂಗತಿ ಅಂತಾನೆ. ಹೌದೌದೌದು ತುಂಬಾ ತುಂಬಾ ಧನ್ಯವಾದ ಮೇಡಮ್, ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡ್ರಿ. ನಮಸ್ತೆ, ಶುಭ ದಿನ. ಜೀವದೇ ಶಂಕರ್ ಅವರ ಗೀತ ರಚನೆಯಲ್ಲಿ ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿರುವ ಬಯಲುದಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಜಾನಕಿ.

0: ಹಲೋ ಆಕಾಶವಾಣಿ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ.
1: ಶಿವಪುರ ಗ್ರಾಮದಿಂದ ಭೀಮನಗೌಡ ಪಾಟೀಲ್.
0: ಭೀಮನಗೌಡ ಪಾಟೀಲ್ ರೀ? ಆರಾಮ್ ನೋಡ್ರಿ, ನೀವು ಆರಾಮಿದ್ರಿ? ಹೇಳ್ರಿ, ಯಾವಾಗೈತಿ ಪ್ರಸಾರ ಮಾಡೋಣ?
1: ಇವತ್ತು ಎಸ್ ಪಿ ಜಾನಕಿ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ.
0: ಹಾಂ,
1: ಆಮೇಲೆ ಒಂದು ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಜನ್ಮದಿನ ಕೂಡ ಇದೆ.
0: ಹ್ಞೂ, ಜಾನಕಿ ಅಮ್ಮವರ ಹಾಡು ದಕ್ಷಿಣ ಭಾರತದ ಏನು ಯಾವ ಗೀತೆ ರೀ? ಹಾನ್
1: ರೀ,
0: ತಾಯಿಯ ಮಡಿಲಲ್ಲಿ ಅಂತಕ್ಕಂಥದ್ದು ಪಿ ಸುಶೀಲ ಹಾಡಿರ್ತಕ್ಕಂಥದ್ದು ಅದು. ಹಾಂ ಸರಿ, ಹೇಳಿ, ಯಾವುದಾದ್ರೂ ನೆನಪಾಗ್ತಾ ಇದ್ರೆ. ಸರಿ ರೀ, ಸರಿ ಸರಿ ಸರಿ ಸರಿ, ಒಂದು ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಂ ರೀ, ಈಗ ಹೇಳಿ ನಿಮಗೆ ಯಾವುದು ಅಂದರೆ ಈಗ ಏನು. ಸರಿ, ಧನ್ಯವಾದ ಕರೆ ಮಾಡೋದಕ್ಕೆ. ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಮಸ್ತೆ, ಶುಭ ದಿನ. ನಮಸ್ತೆ ನಮಸ್ತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಕೇಳೋಣ. ಗೀತಾ ಸಿನಿಮಾದ ಗೀತೆ, ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಇಳಯರಾಜಾ.

0: ನಿಮ್ಮ ಕರೆ, ನಿಮಗೊಂದು ಗೀತೆ ಕೋರಿಕೆ, ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹಲೋ ಆಕಾಶವಾಣಿ, ನಮಸ್ತೆ ಗೌಡ್ರೆ, ಹೇಗಿದ್ರಿ? ಆರಾಮ್ ನೋಡ್ರಿ ಗೌಡ್ರೆ. ಹೌದ್ರಿ, ಬಹಳ ದುಃಖ ಆಗ್ತಾ ಇದೆ ಎಲ್ರಿಗೂ. ಬಹಳ ಜನ ಅದು ಸಂಗೀತ ಪ್ರೇಮಿಗಳಲ್ಲಂತೂ ಬಹಳ ದುಃಖ ತುಂಬಿದಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಇವತ್ತು. ಹೌದ್ರಿ, ಹೌದು ಹೌದು. ಭಾಳ ಅತ್ಯಂತ ಹೌದು ದೊಡ್ಡ ಸಾಧನೆ ರೀ. ಹಾಗೆ ಈಗ ನೋಡ್ರಿ, ಈಗ ಎಲ್ರಿಗೂ ಈಗ ಎಂಥ ಎಂಥ ಹಾಡುಗಳನ್ನು ಬಿಟ್ಟೋಗಿದ್ದಾರೆ ಅವರು. ಹೌದೌದೌದ್ರಿ, ಹೌದ್ರಿ, ಹೌದ್ರಿ, ಹೌದ್ರಿ, ಹೌದು ಹೌದು ಹೌದು. ಹೇಳ್ರಿ ಕೊಡ್ರಿ, ಯಾವ ಗೀತೆ ಪ್ರಸಾರ
1: ಮಾಡೋಣ?
0: ಶರಪಂಜರ ಚಿತ್ರದಿಂದ ಹೇಳ್ರಿ, ಯಾರಿಗೋಸ್ಕರ ಗೀತೆ? ತುಂಬಾ ಧನ್ಯವಾದ ಗೌಡ್ರೆ ಕರೆ ಮಾಡೋದಕ್ಕೆ. ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ, ಧನ್ಯವಾದ. ನಮಸ್ತೆ, ನಮಸ್ತೆ, ನಮಸ್ತೆ.

0: ಹಲೋ ಆಕಾಶವಾಣಿ. ಹಲೋ ಹಲೋ,
1: ನಮಸ್ತೆ
0: ನಮಸ್ತೆ ರೀ. ವಿಜಯಪುರದಿಂದ
1: ಭರತ್
0: ಭರತ್ ಭರತ್ ಅವರು ಹೇಳ್ರಿ. ಭರತ್ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ? ಯಾವುದ್ರಿ? ಕರಿನಾಗ. ಹಾನ್ ರೀ. ಒಂದೇ ಗೀತೆ ಇದೆ ರೀ, ಅಪ್ಪ ಮಾದಪ್ಪ ಅಂತ ಒಂದೇ ಗೀತೆ ಇದೆ. ಯಾವುದ್ರಿ? ವಿಜಯವಾಣಿ. ನಿಮಿಷ ಹೇಳ್ರಿ. ಎಸ್ ಜಾನಕಿ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಭಾಳ, ಇಡೀ ಕರ್ನಾಟಕದೆಲ್ಲ ದಕ್ಷಿಣ ಭಾರತವನ್ನೇ ದುಃಖ ತಪ್ತಮ ಮಾಡಿದ್ದಾರೆ. ಏನು ಹೇಳ್ತೀರಿ ಈ ಕುರಿತು? ಹೌದ್ರಿ, ಹೌದು ಹೌದು ಹೌದು. ಆ ಗೀತೆನು ಲಭ್ಯ ಇಲ್ಲ ಇವರೇ. ಮುತ್ತಣ್ಣ ರೀ, ಖಂಡಿತವಾಗಿ ಪ್ರಸಾರ ಮಾಡ. ಹೇಳ್ರಿ, ಯಾರಿಗೋಸ್ಕರ ಗೀತೆ? ತುಂಬಾ ಧನ್ಯವಾದ. ಗೀತೆ ಪ್ರಸಾರ ಮಾಡ್ತಾ ಇದೀವಿ ನೋಡಿ. ಧನ್ಯವಾದ, ಶುಭ ದಿನ. ನಮಸ್ತೆ ನಮಸ್ತೆ. ಹಂಸಲೇಖ ಅವರು ಗೀತೆ ಬರೆದು ರಾಗ ಸಂಯೋಜಿಸಿದ ಮುತ್ತಣ್ಣ ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: हेलो
1: नमस्ते सर,
0: नमस्ते
1: ಇತ್ರು ಬರ್ಲಿಂದ ಸರ್ ರೂಪಾ ಕಾಲ್ದವರ
0: ರೂಪಾ ಮೇಡಮ್ ಅವರು
1: ಹೌದು
0: ಹೇಳ್ರಿ ಮೇಡಮ್, ಯಾವ ರೀತಿ ಪ್ರಸಾರ ಮಾಡಿ ಇವತ್ತು?
1: ಸರ್ ಇವತ್ತು ಒಲವು ಜನವತ್ಸವದಲ್ಲಿ ನನ್ನ ಮೇಲೆ ಅಂತಹ
0: ಯಾವುದ್ರಿ ಮೇಡಮ್ ಅದರಲ್ಲಿ? ಸಂಗೀತವೇ ಇದೆ. ಹೇ ನನ್ನದೇ ಕೋಗಿಲೆಯ ಇದೆ ಅಲ್ರಿ? ಈ ನನ್ನ ಖಂಡಿತವಾಗಿ ಪ್ರಸಾರ ಮಾಡ್ತೀವಂತೆ. ಹೇಳಿ ಮೇಡಮ್, ಏನಂತೀರಿ ಯಶ್ ಜಾನಕಿ ಅವರ ಅಗಲಿಕೆ?
1: ಅವರ ಹಾಡುಗಳೆಲ್ಲವೂ ಒಂದಕ್ಕಿಂತ ಸೂಪರ್ ಅದೇ ನಟಿ ಹಾಡ್ತಾ ಹಾಡ್ತಾ ಇದ್ರು ಸರ್, ಅವರು ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ.
0: ಹೌದ್ರಿ, ನಾಲ್ಕು ರಾಷ್ಟ್ರಮಟ್ಟದ. ಹೌದ್ರಿ. ಹೌದ್ರಿ, ನೋಡ್ರಿ, ನಾಲ್ಕು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. 33 ವಿವಿಧ ರಾಜ್ಯಗಳಲ್ಲಿ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 17 ಭಾಷೆಗಳಲ್ಲಿ ಹಾಡಿದ್ದಾರೆ. ಎಂಥ ಎಲ್ಲ ಎಲ್ಲ ರೀತಿಯಾಗಿರ್ತಕ್ಕಂಥ ಹಾಡುಗಳನ್ನು ಹಾಡಿದ್ದಾರೆ. ಎಲ್ಲ ಜನಮನ ಸೆಳೆದಿರತಕ್ಕಂಥ ಹಿನ್ನೆಲೆ ಗಾಯಕಿ ಅಂತಲೇ ಹೇಳ್ಬೋದು. ಅವರಿಗೆ ಗೌರವಪೂರ್ವಕ ನಮನಗಳು ತಿಳಿಸ್ತಾ ಇದ್ದೀವಿ. ಧನ್ಯವಾದ ಕರೆ ಮಾಡೋದಕ್ಕೆ. ನೀವು ಕೋರಿರ್ತಕ್ಕಂಥ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ. ಧನ್ಯವಾದ, ನಮಸ್ತೆ, ಶುಭ ದಿನ. ಯಶ್ ಜಾನಕಿ ಅವರ ಸ್ವರಗಳಲ್ಲಿರುವ ಒಲವು ಗೆಲುವು ಸಿನಿಮಾದ ಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದೆ.

0: हेलो हेलो,
1: नमस्ते सर।
0: नमस्ते।
1: दावणगेरे
0: सुरेश बेण्णे ಅವರು ಹೇಳ್ರಿ, ಯಾವಗೀತೆ ಪ್ರಸಾರ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ? ಕರ್ಪೂರದ ಗೊಂಬೆ.
1: ಅಲ್ಲ ಸರ್, ಚಂದನದ ಗೊಂಬೆ.
0: ಚಂದನದ ಗೊಂಬೆ ಯಾವಗೀತೆ? ಯಾವುದ್ರಿ? ಹಾಂ ರೀ. ತುಂಬ ಧನ್ಯವಾದ. ಹೇಳ್ರಿ, ಏನು ಹೇಳ್ತೀರಿ ಮೇಡಮ್ ಅವ್ರ ಬಗ್ಗೆ? ಹೌದೌದೌದ್ರಿ. ಎಲ್ಲ ಎಷ್ಟು ಮಧುರವಾಗಿರ್ತಕ್ಕಂಥ ಗೀತೆಗಳು ಅವ್ರು ಹಾಡಿದ್ರು, ಹಾಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಳ್ಳೊಳ್ಳೆ ಗೀತೆಗಳು, ನೀತಿ ಹೇಳ್ತಕ್ಕಂಥ ಗೀತೆಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಗೀತೆಗಳನ್ನು ಹಾಡಿರ್ತಕ್ಕಂಥ ಶ್ರೇಯಸ್ಸು ಎಸ್ ಜಾನಕಿ ಅಮ್ಮವ್ರದ್ದು. ಹೌದೌದೌದ್ರಿ, ಎಷ್ಟು ವರ್ಷಗಳ ಕಾಲ ನೋಡ್ರಿ ನಮ್ಮನ್ನೆಲ್ಲ ರಂಜಿಸ್ತಾ ಬಂದಿದ್ರು. ಹಾಂ, ತುಂಬ ಧನ್ಯವಾದ. ಹೌದ್ರಿ ಹೌದ್ರಿ, ಆವಾಗಿನ ಮ್ಯೂಸಿಕ್ಕು, ಆವಾಗಿನ ಸಿಂಗರ್ಸು, ಆವಾಗಿನ ಲಿರಿಕ್ಸು, ಏನು ಯಾರು ಬೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ ರೀ ಅದೆಲ್ಲ. ಹೌದ್ರಿ ಹೌದೌದೌದ್ರಿ. ಹೌದು ಹೌದು ಹೌದ್ರಿ. ಧನ್ಯವಾದ ಸುರೇಶ್ ಬೆಣ್ಣೆ ಅವರೇ, ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ. ಹಾಂ, ಧನ್ಯವಾದ. ನಮಸ್ತೆ ನಮಸ್ತೆ. ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಮೂಡಿಬರಲಿದೆ ಚಂದನದ ಗೊಂಬೆ ಸಿನಿಮಾದ ಗೀತೆ. ಸಂಗೀತ ರಾಜನ್ ನಾಗೇಂದ್ರ, ಗೀತ ರಚನೆ ಚಿ ಉದಯಶಂಕರ್ ಅವರದು.

0: ಜಾನಕಿ ಅಮ್ಮವರ ಅಗಲಿಕೆ ನಿಜವಾಗ್ಲೂ ನಮ್ಮೆಲ್ಲರ ಕಂಗಳಲ್ಲಿ ಕಂಬನಿ ಧಾರೆಗಳನ್ನು ತುಂಬಿಸಿದ್ದಾರೆ ಅಂತಕ್ಕಂಥ ಅಂಶವನ್ನು ಹೇಳ್ತಾ ಬನ್ನಿ, ಮುಂದಿನ ಕರೆ ಯಾರ್ದು, ಎಲ್ಲಿಂದ ಯಾವ ಗೀತೆಗೆ ಕರೆ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ಆಕಾಶವಾಣಿ. ನಮಸ್ತೆ ಗುರುಗಳೇ, ಆರಾಮಿದ್ದೀರಿ? ಹೌದ್ರಿ, ನಿಜವಾಗ್ಲೂ ಹಿರಣ್ಣವ್ರೆ, ಭಾಳ ಭಾಳ
1: ಪ್ರತಿಯೊಂದು ಗೀತೆನೂ ಇಂಥ ಒಂದು ಇಷ್ಟ ಇಲ್ಲ ಅಂತ ಅನ್ನೋದಿಲ್ಲ. ಆಮೇಲೆ ಪ್ರತಿನಿತ್ಯನು ಅವರ ಹಾಡುಗಳು ಬರದೇ ಇರುವಂತ ರೇಡಿಯೋ ಚಾನೆಲ್ಗಳೇ ಇಲ್ಲ ಅಂತ ಅನ್ಬೋದು.
0: ಖಂಡಿತ ಖಂಡಿತ ಖಂಡಿತ.
1: ಯಾಕೆಂತಂದ್ರೆ ಈ ಪ್ರತಿದಿನ ನೋಡಿ ಈ ಗೀತೆಯನ್ನು ಹಾಡಿದವರು ಈ ಚಿತ್ರದಿಂದ ಈಗ ನಿರೂಪಕರಂತ ನಿಮ್ಮಂತ ಎಷ್ಟೋ ಜನ ನಿರೂಪಕರು ಆಕರ್ಷಣೆಗಳಲ್ಲಿ ಈಗ ಈ ಕೇಳಿ ಈ ಒಂದು ಚಿತ್ರದ ಗೀತೆ ಹಾಡಿದವರು ಎಷ್ಟು ಮತ್ತೆ ಎಷ್ಟು ಜನಕ್ಕೆ ಹಾಡಿದವರು ಎಷ್ಟು ಮತ್ತೆ ಎಷ್ಟು ಜನಕ್ಕೆ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನ ಕೇಳಕ್ಕೆ ಒಂದು ಖುಷಿ ಸರ್.
0: ಹೌದೌದೌದ್ರಿ.
1: ಹಾಗಾಗಿ ಇವತ್ತು ಇದು ಬಹುಶಃ ಧರ್ಮಚರ್ಯೆಗೆ ಮೂಕಾಕ್ಕಿ ಆಡುತ್ತೀವಿ ಅವರೇ ಆಗಿದ್ದನ್ನು ನೋಡಿ ಸರ್. ಧರ್ಮಚರ್ಯ ಚಿತ್ರದಲ್ಲಿ
0: ಧರ್ಮ ಸರಿ ಅಲ್ವಾ? ಆ ಗೀತೆ ಲಭ್ಯ ಇಲ್ಲ ಅನ್ಸುತ್ತೆ ಧರ್ಮ. ಹೌದ್ರಿ, ಒಂದು ನಿಮಿಷ ಇರೋಣವ್ರೆ.
1: ಹಾಂ
0: ಇದೆ ಇದೆ ರೀ, ಇದೆ ಇದೆ. ಅವ್ರಾಡಿದ್ದು ಖಂಡಿತವಾಗಿ ತುಂಬ ತುಂಬ ಧನ್ಯವಾದ ಹಿರಣ್ಣವರ ಕರೆ ಮಾಡೋದಕ್ಕೆ. ನಿಮ್ಗೆ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿ. ಧನ್ಯವಾದ. ನಮಸ್ತೆ ನಮಸ್ತೆ ನಮಸ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಮೂಡಿಬರಲಿದೆ ಧರ್ಮಸೆರೆ ಸಿನಿಮಾದ ಗೀತೆ.

0: ಸ್ನೇಹಿತರೆ, ನಿನ್ನೆ ಸಾವಿರಾರು ಗೀತೆಗಳ ಮೂಲಕ ಕೋಟ್ಯಾಂತರ ಭಾರತೀಯರನ್ನು ರಂಜಿಸಿರ್ತಕ್ಕಂಥ ಭಾರತೀಯ ಸಂಗೀತ ಲೋಕದ ಅಗ್ರಗಣ್ಯ ರತ್ನ ಅಂತಲೇ ಹೇಳ್ತಕ್ಕಂಥ ಜಾನಕಿ ಅಮ್ಮನವರ ನಿಧನ ಆಗಿದೆ. ಅತ್ಯಂತ ತುಂಬಲಾರದ ಭಾರದ ಮನಸ್ಸಿನಿಂದ ಈ ಅಂಶವನ್ನು ಹೇಳೋದಕ್ಕೆ ನನಗೆ ತುಂಬಾ ದುಃಖ ಆಗ್ತಾಯಿದೆ. ಅವರ ಅಗಲಿಕೆಯನ್ನು ಎಲ್ಲರೂ ಬರೆಸಿಕೊಳ್ಳುವಂತಹ ಶಕ್ತಿ ಆ ದೇವರು ನೀಡಲಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಕಾರ್ಯಕ್ರಮದ ಕೊನೆಯ ಕರೆ. ಹಲೋ ಆಕಾಶವಾಣಿ, ಹಲೋ,
1: ನಮಸ್ತೆ.
0: ರಾಜಾ ಹುಸೇನ್ ಅವರು ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ? ಗೀತೆ ಪ್ರಸಾರ ಮಾಡಿದ್ದೀವಿ. ನೀವು ಹೇಳಿದ್ರೆ ದೇವರ ಆಟ ಚಿತ್ರದಿಂದ ಗೀತೆ, ಅವಳ ಹೆಜ್ಜೆ ಚಿತ್ರದಿಂದ ದೇವರ ಆಟ ಎಂಬ ಗೀತೆ ಭಾಳ ಇಷ್ಟ ನನಗೆ. ಹೇಳಿ, ಧನ್ಯವಾದ. ಹೇಳಿ, ಯಾರಿಗೋಸ್ಕರ ಗೀತೆ? ತುಂಬ ಧನ್ಯವಾದ ರಾಜಸ್ಥಾನ್ ಅವರೇ, ನಿಮಗೋಸ್ಕರ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ. ನಮಸ್ತೆ. ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಮೂಡಿಬರಲಿದೆ ಅವಳ ಹೆಜ್ಜೆ ಚಿತ್ರದ ಗೀತೆ. ಜೀವದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿದ್ದಾರೆ.

ಶ್ರೀಕೃಷ್ಣ ಪರಮಾತ್ಮನನ್ನು ತನ್ನ ಆರಾಧ್ಯ ದೈವ ಅಂತ ಭಾವಿಸ್ತಾ 48,000ಕ್ಕಿಂತ ಹೆಚ್ಚು ಗೀತೆಗಳನ್ನು ಹಾಡಿ ನಮ್ಮೆಲ್ಲರನ್ನು ರಂಜಿಸಿರ್ತಕ್ಕಂಥ ಭಾರತದ ಗಾನಕೋಗಿಲೆಯಾಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಭಾವಪೂರ್ವ ಮನಃಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಹಾಗೆ ಕಾರ್ಯಕ್ರಮವನ್ನು ಕೇಳಿರ್ತಕ್ಕಂಥ ಸರ್ವ ಶ್ರೋತೃ ಬಂಧುಗಳಿಗೆ ಧನ್ಯವಾದಗಳು.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಗಳಲ್ಲಿ ಕನ್ನಡಿಗರು ಎಂದೂ ಮರೆಯದ ಗೀತೆ ಅಂದರೆ ಅದು ಗೀತಾ ಚಿತ್ರದಿಂದ.

ಇವು ಎಸ್ ಪಿ ಬಿ ಹಾಗೂ ಎಸ್ ಜಾನಕಮ್ಮ ಅವರು ಹಾಡಿರುವ ಗೀತೆಗಳಾದರೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಾಡಿರುವ ಗೀತೆಗಳು ಒಬ್ಬರಿಗೊಬ್ಬರು ಮೀರಿಸುವಂತಿತ್ತು.

ರಾಜ್ಕುಮಾರ್ ಅವರು ಸ್ವತಃ ಹೇಳಿರೋ ಹಾಗೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂಡಿ ಹಾಡುವ ಗೀತೆಗಳು ಹೇಗಿರ್ತಾ ಇತ್ತು ಅಂದರೆ ಅದು ಒಬ್ಬರನ್ನೊಬ್ಬರು ಮೀರಿಸುವಂತಿತ್ತು. ಪಾರ್ವತಮ್ಮ ಅವರು ಇವರಿಬ್ಬರ ಗೀತೆಗಳು ರೆಕಾರ್ಡಿಂಗ್ ಇದ್ದಾಗ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರ ಪೈಪೋಟಿ ನೋಡೋದಕ್ಕೆ ಹೋಗ್ತಾ ಇದ್ರಂತೆ. ಅಂತಹ ಗೀತೆಗಳಲ್ಲಿ ಮತ್ತೊಂದು ಗೀತೆ ಯಾರಿವನು ಚಿತ್ರದಿಂದ.

ಜಾನಕಮ್ಮ ಅವರು ಇಂದು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರ ಶರೀರ ಹಾಗೂ ಆ ನಗು ಕನ್ನಡಿಗರನ್ನ ಸದಾ ಕಾಡುತ್ತಲೇ ಇರುತ್ತೆ. ಅವರು ಹಾಡಿರುವ ಗೀತೆಗಳು ಅವರನ್ನ ಸದಾ ನೆನಪು ಮಾಡುತ್ತಲೇ ಇರುತ್ತೆ.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ ಸರಿಯಾಗಿ 11:00.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ತಿನ್ನಿರಿ ನವಣೆ ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 11:02 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಹಮದಾಬಾದ್ನಲ್ಲಿಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಜನಪರ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸುವ ಹಾಗೂ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಪಾಲ್ಗೊಂಡಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಉದ್ದೇಶಿತ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ಗೋವಾದಲ್ಲಿ ನಡೆಸಿದ 2 ದಿನಗಳ ಸಮಾಲೋಚನಾ ಸಭೆಯನ್ನು ಪೂರ್ಣಗೊಳಿಸಿದೆ. ಈ ಕುರಿತು ಮಾತನಾಡಿರುವ ಸಮಿತಿಯ ಅಧ್ಯಕ್ಷ ಹಾಗೂ ಸಂಸದ ಪಿಪಿ ಚೌಧರಿ, ಏಕಕಾಲದಲ್ಲಿ ಚುನಾವಣೆ ನಡೆಸುವುದರಿಂದ ಆಡಳಿತ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು ಚುನಾವಣಾ ವೆಚ್ಚ ಕಡಿಮೆಯಾಗುವುದು ಎಂದು ತಿಳಿಸಿದ್ದಾರೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಡಾ ಉಮಾಶ್ರೀ ಸಂತಾಪ ಸೂಚಿಸಿದ್ದಾರೆ.

ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕಣಿಯನಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕಸವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದಿರುವ ಹಾಗೂ ನಿಯಮಗಳ ಚೌಕಟ್ಟಿನಿಂದ ಹೊರಗುಳಿದಿರುವ ಬೃಹತ್ ತ್ಯಾಜ್ಯ ಉತ್ಪಾದಕರನ್ನು ಗುರುತಿಸಿ ಅವರ ಮೇಲೆ ನಿಗಾ ಇಡಬೇಕು ಎಂದು ಬೆಂಗಳೂರು ನಗರ ಪಾಲಿಕೆ ಆಯುಕ್ತ ಡಾ ಕೆವಿ ರಾಜೇಂದ್ರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕೇಂದ್ರಗಳಿಗೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ಸಲಹೆ ನೀಡಿದ್ದಾರೆ. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಅವಶ್ಯಕತೆ ಇರುವ ಬೆಳೆಗಳನ್ನು ಬೆಳೆಯುವುದು ಸೂಕ್ತ ಎಂದಿದ್ದಾರೆ. ವಿಯೆಟ್ನಾಂನ ಫೂ ಕ್ವಾಕ್ ದ್ವೀಪದ ಸಮೀಪ ಸಂಭವಿಸಿದ ವೇಗ ದೋಣಿ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ಆದೇಶ ನೀಡಿದ್ದಾರೆ. ವಿಂಬಲ್ಡನ್ ಟೆನಿಸ್ನ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: weit unbekannt. Öffnen.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಹೊಸ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಹೊಸ ಗೀತೆಗಳನ್ನ ಕೇಳ್ತಾ ಸಾಗೋಣ. ಕೇಳೋದಕ್ಕೆ ಆರಂಭಿಸೋದಕ್ಕೆ ಮುಂಚೆನೆ ಗಾನಕ್ಕೆ ಹೋಗಿಲೆ ಯಶ್ ಜಾನಕಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಅವರು ಮಾಡಿರುವಂಥ ಸಾಧನೆಗಳು ಸದಾ ನಮ್ಮ ಜೊತೆ ಹಸಿರಾಗಿರುತ್ತೆ. ಅವರನ್ನು ಒಂದು ಕ್ಷಣ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಹಾಗೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್. ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು ಹೊಸ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಕಾಂತಾರ ಚಿತ್ರದ ದ ಲೆಜೆಂಡ್ ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯ್ ಪ್ರಕಾಶ್, ಅನನ್ಯ ಭಟ್ ಮತ್ತು ತಂಡದವರ ಗಾಯನ, ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಹೊಸ ಹಾಡು ಕಾರ್ಯಕ್ರಮದ ಮುಂದಿನ ಗೀತೆ ಪೆದ್ದಿ ಚಿತ್ರದ್ದು, ಸಂಜಿತ್ ಹೆಗಡೆ ಅವರ ಗಾಯನ, ವರದರಾಜ್ ಚಿಕ್ಕಬಳ್ಳಾಪುರ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಬನಾರಸ್ ಚಿತ್ರದ ಗೀತೆ ಇದು. ಸಂಜಿತ್ ಹೆಗಡೆ ಸಂಗೀತ, ರವೀಂದ್ರನಾಥ್ ಅವರ ಗಾಯನ, ಬಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ. ಮುಂದಿನ ಗೀತೆ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ ಇದು. ನಕುಲ್ ಅಭಯಂಕರ್ ಅವರ ಗಾಯನ, ಶಶಾಂಕ್ ಅವರ ರಚನೆ, ನಕುಲ್ ಅಭಯಂಕರ್ ಅವರ ಸಂಗೀತ.

0: ಶ್ರೋತೃ ಬಂಧುಗಳೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹೊಸ ಹಾಡುಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 11:30:15.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:32 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ, ಕಲಾಭಾರತಿ ಕಾರ್ಯಕ್ರಮ ಅಂದರೆ ಕಲೆಯ ತಾರೆಗಳನ್ನು ಹೊತ್ತು ತಂದು ಅವರ ಕುರಿತು ಮಾತನಾಡ್ತಾ ಗೀತೆಗಳನ್ನು ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಸಾಗೋದೇ ಕಲಾಭಾರತಿ ಕಾರ್ಯಕ್ರಮ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಆ ಗೀತೆಯಲ್ಲಿ ಒಂದು ಆ್ಯಕ್ಟಿಂಗ್ ಇಂಟೆನ್ಸಿಟಿ ಅನ್ನೋದು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಕಣ್ಣಿನಲ್ಲೇ ತನ್ನೆಲ್ಲ ಭಾವಗಳನ್ನು ತಿಳಿಸುವಂಥ ಒಬ್ಬರು ನಟರಿದ್ದಾರೆ. ಆ ನಟರ ಕುರಿತು ಮಾತನಾಡೋಣ. ಈ ಗೀತೆ ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಮೂಡಿ ಬಂದಿದೆ. ಆದರೆ ಶಿವರಾಜ್ಕುಮಾರ್ ಅವರ ಕಣ್ಣಿನಲ್ಲಿ ಈ ಸಿನಿಮಾ ಈ ಒಂದು ಗೀತೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇವರ ಒಂದು ಗೀತೆಯನ್ನು ಕೇಳಿ ಬನ್ನಿ, ನಂತರ ಮಾತುಗಳನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮ.

ಗೀತೆಯನ್ನು ಕೇಳಿ ಬಂದರೆ ಅಲ್ವಾ, ಒಂದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಇಂದು ಶಿವರಾಜ್ಕುಮಾರ್ ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸಿ ಮಾತನ್ನು ಮುಂದುವರಿಸ್ತಾ ಸಾಗೋಣ. ಜನ್ಮದಿನದ ಶುಭಾಶಯಗಳು ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಅವರಿಗೆ ಇನ್ನು ಒಂದು ಮಾತು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಏನಪ್ಪ ಅಂತ ಅಂದರೆ, ಯಾವುದೇ ಸಿನಿಮಾಗಳನ್ನು ರಿಮೇಕ್ ತಗೊಳ್ಳಿ, ಅದನ್ನು ಶಿವರಾಜ್ಕುಮಾರ್ ಅವರು ಆ ಸಿನಿಮಾಗಳನ್ನ ಯಾವುದೇ ರಿಮೇಕ್ ತುಂಬಾ ಕಡಿಮೆ ಮಾಡಿರೋದವರು. ಆಸೆಗೊಬ್ಬ ಮೀಸೆಗೊಬ್ಬ ಹಳೆ ಸಿನಿಮಾಗಳು, ತದನಂತರದಲ್ಲಿ ಅವರು ರಿಮೇಕ್ ಮಾಡೋದನ್ನು ಬಿಟ್ಟರು. ಈ ಪ್ರೀಸ್ ಎಲ್ಲ ಸಿನಿಮಾಗಳಾದ ನಂತರ ಯಾವುದೇ ರಿಮೇಕನ್ನು ಅವರು ಅದ್ಭುತವಾಗಿ ನಟಿಸ್ತಾರೆ. ಆದರೆ ಇವರು ಮಾಡಿರುವಂಥ ಸಿನಿಮಾಗಳನ್ನು ಬೇರೆ ಯಾರಾದರೂ ರಿಮೇಕ್ ಮಾಡಿದ್ರೆ ಇವರು ಮಾಡಿರುವಂತಹ ಅಭಿನಯದಲ್ಲಿ ಕಾಲ್ಭಾಗನೂ ರೀಚ್ ಆಗೋದಿಲ್ಲ. ಎಕ್ಸಾಂಪಲ್, ಒಂದು ಜೋಗಿ ಅನ್ನುವಂಥ ಸಿನಿಮಾ ಆಗ್ಬೋದು. ಹಾಗೆ ಈ ಸಿನಿಮಾ ಹೇಳಿದೆ ಅಲ್ವಾ ನಿಮಗೆ, ಚಿಗುರಿದ ಕನಸು. ಕೇವಲ ಕಣ್ಣಿನಲ್ಲೇ ಅದೆಷ್ಟು ದೀರ್ಘವಾದ ಭಾವನೆಗಳು ಅವರ ಕಣ್ಣಲ್ಲಿರುತ್ತೆ ಅಂತ ಅಂದರೆ, ಕಣ್ಣಿನ ಆಳದಲ್ಲೇ ಇಳಿದು ಒಂದು ಸಿನಿಮಾವನ್ನು ನೋಡ್ಬೋದು, ಎಲ್ಲ ಭಾವಗಳನ್ನು ವ್ಯಕ್ತಪಡಿಸ್ಬೋದು ಅಂತ ತೋರಿಸಿದಂಥ ಸಾಮರ್ಥ್ಯ ಇರುವ ನಟ ನಮ್ಮ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರು.

0: ಏನು ಇವರ ಆರಂಭದ ಜೀವನದಲ್ಲಿ ನಿಮಗೆಲ್ಲ ಗೊತ್ತು, ಇವರು ಇದ್ದದ್ದು ಚೆನ್ನೈನಲ್ಲಿ ಅಂತ. ಅಲ್ಲೇ ಹುಟ್ಟಿದ್ದು ಸಹ ಮದ್ರಾಸ್ನಲ್ಲಿ ಇದ್ದಾಗೆ. ಆಗ ನಮ್ಮ ಇಡೀ ಭಾರತೀಯ ಸೌತ್ ಇಂಡಿಯಾ ಚಿತ್ರರಂಗ ಎಲ್ಲ ಇದ್ದದ್ದು ಮದ್ರಾಸ್ನಲ್ಲಿ. ಅಲ್ಲೇ ಹುಟ್ಟಿದ್ರು, ಅಲ್ಲೇ ಎಜುಕೇಷನ್ ಎಲ್ಲ ಆಯಿತು. ರಾಜ್ಕುಮಾರ್ ಅವರು ಅವ್ರನ್ನ ಹೇಗೆ ಬೆಳೆಸಿದ್ರು ಅಂತ ಅಂದರೆ, ಸೂಪರ್ ಸ್ಟಾರ್ ರಾಜ್ಕುಮಾರ್ ಮಗ ಅಲ್ಲ, ಎಲ್ಲರ ಮಕ್ಕಳಂತೆ ಅವರು ಬಸ್ನಲ್ಲಿ ಕಾಲೇಜ್ಗೆ ಹೋಗಬೇಕಾಗಿತ್ತು, ಫ್ರೆಂಡ್ಸ್ಗಳ ಜೊತೆ ಇರಬೇಕಾಗಿತ್ತು. ಆಮೇಲೆ ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಸ್ಟೇಟ್ ಲೆವೆಲ್ ರನ್ನಿಂಗಲ್ಲಿ ಇವರು ಸ್ಟೇಟ್ ಲೆವೆಲ್ಗೆ ಸೆಕೆಂಡ್ ಪ್ಲೇಸನ್ನು ತೆಗೆದುಕೊಂಡಿರ್ತಾರೆ. ಅಂಥ ಅಥ್ಲೀಟ್ ಇವರು. ಸ್ಪೋರ್ಟ್ಸಲ್ಲಿ ಯಾವಾಗೂ ಮುಂದು. ಆ ಒಂದು ಸಿಟಿ ಬಸ್ನಲ್ಲಿ ಓಡಾಡ್ತಾ ಪಕ್ಕ ನಮ್ಮ ಮನೆ ಪಕ್ಕದ ಹುಡುಗ ಏನು ಅನ್ನೋ ರೀತಿ ಎಲ್ಲ ಕಡೆ ಇದ್ದಂತಹ ವ್ಯಕ್ತಿ ಶಿವರಾಜ್ಕುಮಾರ್ ಅವರು.
1: ಮೇರಿ ಮೇರಾ ಪ್ಯಾರಿ, ನಿನ್ ನೋಡಿ ನಾ ಬಂದೆ ಹಾರಿ, ಯು ಆರ್ ರಿಯಲಿ ಮೈ ಡ್ರೀಮ್ ಕಿಶೋರಿ.
2: ಹೂ ದ ಹೆಲ್ ಆರ್ ಯು?
1: ಮಜ್ನು. ಮೇರಿ, ಐ ಲವ್ ಯು, ವಿಲ್ ಯು ಕೈಂಡ್ಲಿ ಗಿವ್ ಮಿ ಎ ಸ್ವೀಟ್ ಕಿಸ್?
2: ನೋ.
1: ಇದು ವ್ಯಾಪಾರ ಮಾಡೋ ಸ್ಥಳ, ಇಲ್ಲಿ ನಾವು ಏನ್ ಕೇಳಿದ್ರು ಇಲ್ಲ ಅನ್ಕೊಡುದು. ಯಾಕಂದ್ರೆ ಮೇಲೆ ಅಷ್ಟ ದೇವತೆಗಳಿದೆ, ನಾವ್ ಏನ್ ಹೇಳಿದ್ರು ಅಷ್ಟೂ ಅನ್ಬಿಡ್ತಾರೆ.
2: ಯುವರ್
1: ಫಾದರ್ ಇನ್ ಲಾ ಸನ್, ಯುವರ್ ಸನ್ ಇನ್ ಲಾ ಫಾದರ್ ಇನ್ ಲಾ. ಮೇರಿ ಮರಿಯ ಮೇರಿ ತಗೋ ಮೇರಿ ಮೇರಿ ಮರಿಯ ಮೇರಿ ಮೇರಿ ಮೇರಾ ಪ್ಯಾರಿ ನಿಂತ್ಕೋ ಮೇರಿ, ಅಲ್ಲೇ ನಿಂತ್ಕೋ ಮೇರಿ ಮೇರಿ ಮೇರಿ
2: ನನಗೆ ಕಂಡು ಹೊಡಿತೀನೋ ನಿನ್ನ?
3: ನಾನಮ್ಮ
2: ಸರಿಮ್ಮ, ನನ್ ಮಗ ಏನೋ ನಿನ್ನ ಚುಡಾಯಿಸೋಕೋಸ್ಕರ ವೇಷ ಹಾಕೊಂಡ. ನೀನ್ ಯಾಕೆ ಮುದುಕಿ ವೇಷ ಹಾಕೊಂಡು ಓಡಾಡ್ತಾ ಇದೀಯಾ?
4: ನಮ್ ತಂದೆ ಹುಡ್ಡ ಬಗ್ಗೆ ನನ್ ಸ್ವಂತ ಸಂಪಾದನೆಯಲ್ಲಿ ಒಂದ್ ಬಾರಿ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ.
2: ನಿನ್ ತಂದೆ ಯಾರು?
4: ಮಲ್ಲೇಶ್ವರದಲ್ಲಿ ಕುಮಾರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಿದ್ಯಲ್ಲ, ಅದ್ರ ಓನರೇ ನಮ್ ತಂದೆ.
2: ಅಯ್ಯೋ ಹುಡುಗಿ, ಅಂಥ ಲಕ್ಷಾಧೀಶ್ವರನ ಮಗಳಾಗಿ ನಿನಗೆ ಯಾಕೆ?
0: ಕೇಳಿದ್ರಲ್ಲ, ಆನಂದ್ ಚಿತ್ರದಲ್ಲಿ ಶಿವರಾಜ್ಕುಮಾರ್ ಅವ್ರು ಹೇಗೆ ಕಾಣಿಸ್ತಾರಪ್ಪ ಅಂತ ಅಂದರೆ, ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್, ಒಂದು ಜಿಂಕೆ ಮರಿ ಥರ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಆ ಸಿನಿಮಾದಲ್ಲಿ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಿಲ್ಡಿಂಗ್ ಮೇಲಿಂದ ಬಿಲ್ಡಿಂಗ್ಗೆ ಆರ್ಕೊಂಡು ಹೋಗ್ತಾರಲ್ಲ, ಆ ಸೀನಂತೂ ಅದ್ಭುತವಾಗಿ ನಟಿಸಿದ್ದಾರೆ ಅವರು. ಇನ್ನು ಮೊದಲ ಚಿತ್ರದಲ್ಲೇ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ ನಮ್ಮ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಆ ಸಿನಿಮಾದ ನಟನೆಗಾಗಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ, ಹಾಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ಟನ್ನು ಕೊಡ್ತಾರೆ. ಮೊದಲನೇದಾಗಿ ಆನಂದ್, ನಂತರ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿಲ್ವರ್ ಜುಬ್ಲಿ ಸಿನಿಮಾಗಳನ್ನು ಕೊಟ್ಟಂಥ ನಟರು ಇವರು. ಇನ್ನು ಇವರ ಸಾಧನೆ ಬಗ್ಗೆ ಹೇಳ್ತಾ ಹೋಯಿತು ಅಂದರೆ ನಿಲ್ಲೋದಿಲ್ಲ. ಅಂದಿನ ಕಾಲದಲ್ಲಿ ಜನ್ಮದ ಜೋಡಿಯನ್ನು ಸಿನಿಮಾವನ್ನು ನೋಡಿ ಅದೆಷ್ಟು ಜನರು, ಅದೆಷ್ಟು ಯುವಕರು ಶಿವರಾಜ್ಕುಮಾರ್ ಅವರನ್ನು ಫಾಲೋ ಮಾಡಿದರು ಆ ಟ್ರೆಂಡನ್ನು, ಹಾಗೆ ಹುಡುಗಿಯರು ನಾಯಕಿ ಶಿಲ್ಪಾ ಅವರನ್ನು ಫಾಲೋ ಮಾಡಿದರು ಆ ಟ್ರೆಂಡನ್ನು. ಅಂತಹ ಒಂದು ಪ್ರಭಾವವನ್ನು ಬೀರಿದಂಥ ಸಿನಿಮಾ ಜನ್ಮದ ಜೋಡಿ. ಆ ಜನ್ಮದ ಜೋಡಿ ಸಿನಿಮಾ ಶಿವರಾಜ್ಕುಮಾರ್ ಅವ್ರಿಗೆ ಹೇಗಪ್ಪ ಅಂತ ಅಂದರೆ, ಗುರುಕಿರಣ್ ಅವರು ಒಂದು ಮಾತನ್ನು ಹೇಳ್ತಾರೆ ಜೋಗಿ ಸಿನಿಮಾದ ಒಂದು ಆಡಿಯೋ ಲಾಂಚ್ ಟೈಮಲ್ಲಿ. ಅವರು ಒಂದು ಜೋಗಿ ಡ್ರೆಸ್ ಹಾಕೊಂಡು ಬಂದು ನಿಂತ್ಕೊಂಡ್ರೆ ಜೋಗಿ ಥರನೇ ಕಾಣಿಸ್ತಾರೆ, ಹಾಗೆ ಹಳ್ಳಿ ಹುಡುಗನ ಬಟ್ಟೆ ಹಾಕೊಂಡು ಬಂದು ನಿಂತ್ಕೊಂತು ಅಂದರೆ ನಮ್ಮ ಮನಮೆಚ್ಚಿದ ಹುಡುಗಿ ಜನ್ಮದ ಜೋಡಿಯ ನಾಯಕನ ಥರ ಕಾಣಿಸ್ತಾರೆ, ಹಾಗೆ ರಾಯಲ್ ಆಗಿ ಬರಬೇಕು ಅಂತ ಅಂದರೆ ಅಷ್ಟೇ ರಾಯಲ್ ಆಗಿ ಕಾಣಿಸ್ತಾರೆ. ಅಂತಹ ವರ್ಸಟ್ಯಾಲಿಟಿ ಇರುವಂತಹ ನಟ, ಕೇವಲ ಕಣ್ಣಿನಲ್ಲೇ ಇಡೀ ದಕ್ಷಿಣ ಭಾರತದ ಚಿತ್ರರಂಗವನ್ನು ತಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. ದೊಡ್ಡ ಸೂಪರ್ ಸ್ಟಾರ್ ಎದುರುಗಡೆ ಇವರಿಗೆ ಯಾವುದೇ ಒಂದು ಕಡಿಮೆ ಇಲ್ಲದ ಚಪ್ಪಾಳೆಯನ್ನು ಪಡ್ಕೊಳ್ಳೋಂಗೆ ಮಾಡಿಕೊಂಡಂಥ ನಟ ಇವರು. ಅಂತಹ ನಟ ರಾಕ್ಷಸ ಇವರು. ಇವರ ಮತ್ತೊಂದು ಗೀತೆಯ ನಂತರ ಆ ಚಿತ್ರದ ಕುರಿತು ಸಹ ಮಾತನಾಡೋಣ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಾಚಾ, ಅದಲ್ಲ ದ್ವಾಪರಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನೂ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಜನ್ಮದ ಜೋಡಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ತಂದುಕೊಡ್ತು. ಶಿವರಾಜ್ಕುಮಾರ್ ಅವರ ಸಿನಿಮಾಗಳು, ಯಾವುದೇ ಸಿನಿಮಾಗಳು ಮಾರ್ಕೆಟಿಂಗಲ್ಲಿ ಸೋತಿದ್ದೆ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ಕೆಲವು ಸಿನಿಮಾಗಳು ಹೋಗಿದೆ. ಕೆಲವು ಸಿನಿಮಾಗಳು ಕಾಲು ಅದು ಕೆಲವೆಲ್ಲ ಅಂದುಕೊಂಡ ಮಟ್ಟಿಗೆ ಅದು ಬಂದಿಲ್ಲ ಅಂತ ಅಂದರೂ ಸಹ ಆ ಸಿನಿಮಾಗಳನ್ನು ನೆಕ್ಸ್ಟು ಎರಡು ಸಿನಿಮಾ ಸೋತರೂ ಸಹ ಮೂರನೇ ಸಿನಿಮಾ ಹೇಗಿರ್ತಿತ್ತು ಅಂತ ಅಂದರೆ ಒಂದು ಮ್ಯಾಸಿವ್ ಹಿಟ್ಟನ್ನು ಕೊಟ್ಬಿಡ್ತಾ ಇದ್ರು ಶಿವರಾಜ್ಕುಮಾರ್ ಅವರು. ಇನ್ನು ಮೊದಲನೇದಾಗಿ ಧೂಮಕೇತು ಚಿತ್ರದಲ್ಲಿ ರವಿಚಂದ್ರನ್ ಅವ್ರ ಜೊತೆ ಸ್ಕ್ರೀನನ್ನು ಶೇರ್ ಮಾಡಿಕೊಂಡು ಬಾಲನಟರಾಗಿ ಅಭಿನಯಿಸ್ತಾರೆ. ಅದಾದ ನಂತರ ಶ್ರೀನಿವಾಸ ಕಲ್ಯಾಣ. ಇವೆರಡು ಸಿನಿಮಾಗಳಾದ ನಂತರ ಓದಿನ ಕಡೆ ಗಮನವನ್ನು ಕೊಡ್ತಾರೆ, ಸ್ಪೋರ್ಟ್ಸ್ ಕಡೆ ಗಮನ ಕೊಡ್ತಾರೆ. ಇವನ್ನ ಕೆಮಿಸ್ಟ್ರಿಯಲ್ಲಿ ಇವರು ಬಿ ಎಸ್ ಸಿ ಡಿಗ್ರಿಯನ್ನು ತೆಗೆದುಕೊಂಡ್ರು. ಹಾಗೆ ಮಲಯಾಳಂನಲ್ಲಿ ಸಿನಿಮಾಕ್ಕೆ ಅವಕಾಶ ಬಂದರೂ ಸಹ ಹೋಗಲಿಲ್ಲ ಅವರು. ಇಲ್ಲ, ಕನ್ನಡದಲ್ಲೇ ನಾನು ನಟಿಸ್ತೀನಿ ಅಂತ ಹೇಳಿ ಕನ್ನಡದಲ್ಲೇ ಉಳ್ಕೊಂಡಂತಹ ನಮ್ಮ ಮೆಚ್ಚಿನ ಕನ್ನಡದ ಹುಡುಗರು ಇವರು. ಆದರೆ ಮುಂದೊಂದು ದಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆ ಜೈಲರ್ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಬರುತ್ತೆ. ಜಸ್ಟ್ ಒಂದು ಕ್ಯಾಮಿಯೋ, ಹಿಂಗೋಗಿ ಹಂಗೆ ಬರುವಂಥ ಸಿನಿಮಾ. ಆದರೆ ಆ ಬರೋ ರೀತಿ, ನಡೆಯೋ ರೀತಿ, ನೋಡೋ ರೀತಿ, ಮಾತಾಡೋ ರೀತಿಗೆ ಇಂಡಿಯನ್ ಸಿನಿಮಾನೇ ತಿರುಗಿ ನೋಡಿ ಬೆಚ್ಚಿ ಬಿದ್ದು ಒಬ್ಬ ಏನಿದು ವೈಬ್, ಈಗ ಸಾಧ್ಯನಾ ಈ ಥರ ನಟನೆ ಮಾಡೋಕ್ಕೆ ಸಾಧ್ಯನಾ ಅನ್ನುವಷ್ಟು ಮಟ್ಟಕ್ಕೆ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸಿದಂಥವರು ನಮ್ಮ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಅವರ ಅಭಿನಯದ ಮತ್ತೊಂದು ಚಿತ್ರದ ಮಾತುಗಳನ್ನು ಕೇಳಿ ಬನ್ನಿ.
1: ಆಸೆ ಏನೋ ಐತೆ, ಆದ್ರೂ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಕಣವ.
2: ಇದು ಭವಿಷ್ಯದ ಪ್ರಶ್ನೆ ಮಾತ್ರ, ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ಕಣ.

0: ಏನಿಲ್ಲ ಸಂಸಾರಕ್ಕೆ ಏನು ಎಲ್ಲಿರ್ತೈತೆ
1: ಎಲ್ಲಿರ್ತೈತೆ ಅಂದ್ರೆ ಅದೇನಾಗಿರ್ತೈತೆ ಅದೇನೋ ಆಗ್ತಾ ಆಗ್ತಾ ಒಳಗೆಲ್ಲ ಹೂವಾದ್ರೆ ಕಂಚು ಗಿಂಚು ಎಲ್ಲ ಹಂಗಂಗೆ ಕಾಣ್ತೈತಂತೆ ಅದ್ ಯಾಕ ನಿಂಗೆಂದು ಹಂಗನ್ಸಿಲ್ವ ಮಾತ
0: ಹಂಗನ್ನಕ್ ಶುರು ಆಗಿದ್ ಬಂತು ನೋಡು ಗ್ರಾಚಾರ ನೀ ಹೇಳ್ದಂಗೆ ನನ್ನ ಎದೆ ಒಳಗೆ ಅದ್ ಯಾವ ತುಳಿದೋ ಅರಳ್ತಾ ಅರಳ್ತಾ ನರಳ್ತಾ ನರಳ್ತಾ ನಿಂತಾಗಾತು ಅದು ಅರಳ್ತಾ ಇದ್ರೆ ನಾನ್ ನರಳ್ತಾ ಇದ್ದೆ ಅನ್ಸ್ತಾ ಹೋತು ಇದಕ್ಕೇನ ಅಂಬೋದು ಬಂದವರಲ್ಲ ಆ ಯವ್ವ ನನ್ನ ಪಟ್ಟ ಕರ್ಕೊಂಡು ಹೋಗಿ ದೊಡ್ಡ ಮಾತ್ರ ಮಾಡ್ತಾರಂತೆ ನೋಡ್ ನೋಡ್ ಇದ್ರೆ ಹಾಕಿಲ್ಲ ನೀವ್ ಬೇಡಾದ್ರೆ ಹೋಗ್ಲ ಬಿಡು ಜೀವ ಇಲ್ಲೇ ಬಿಟ್ಟು ಬರೀ ಮೈ ತಗೊಂಡು ಹೆಂಗ ಹೋಗೋದು
1: ನಂಗೂ ಹಂಗೆ ಅನಿಸ್ತೈತೆ ಮಾಚ ನಿಂಗ್ ಬಿಟ್ಟ ನಿಂಗ ಇರ್ಲಿ ನಿನ್ನ ರೂಪವನ್ ಕೂಡ ಹೋಗಕ್ಕ ನಾನ್ ಏನ್ ಪಾಪ ಮಾಡಿದ್ನಿ ಹೇಳು ಮಾಚ ನನ್ ಜೇಸೈತ ಇರೋಣ ಬೇಡ ಹೇಳು
0: ಎಂತ ಮಾತಾಡ್ತೇನೆ ನಾನು ನಾ ಬರಕಿಲ್ಲ ಅಂತ ಹೇಳ್ದೆ ಆದ್ರೆ ಆ ರೂಪವನ್ನೇ ನಿನ್ ಕಲೆ ಬರೀ ಅಳಿ ಮುಳಿಬಾರ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ಅವ್ರು ಏನಾರ ಹೇಳ್ಕೊಳ್ಳಿ ನಾ ಮಾತ್ರ ಹೋಗಿಲ್ಲ
2: ಹೌದು ಸತ್ಯ ಅವರ ಕಲೆ ಹಳ್ಳಿಯಲ್ಲೇ ಉಳ್ಕೊಳ್ಳಿಲ್ಲ ನಮ್ಮ ನಾಡಿನಲ್ಲೇ ಉಳ್ಕೊಳ್ಳಿಲ್ಲ ಇಡೀ ದೇಶಕ್ಕೆ ಪಸರತು ಇಡೀ ವಿಶ್ವವೇ ಶಿವರಾಜಕುಮಾರ್ ಅನ್ನುವಂಥ ಒಬ್ಬ ನಟ ಇದ್ದಾನೆ ಅನ್ನುವಂಥ ಗೌರವವನ್ನು ಕೊಡುವಷ್ಟು ಮಟ್ಟಕ್ಕೆ ಅವರು ಬೆಳೆದರು ಅದೇ ಖುಷಿಯ ವಿಷಯ ಇನ್ನು ಶಿವರಾಜಕುಮಾರ್ ಅವರ ಖುಷಿ ವಿಷಯ ಏನಪ್ಪ ಅಂತಂದರೆ ನವರಸಗಳಲ್ಲಿ ಯಾವುದೇ ಪಾತ್ರಗಳಾದರೂ ಸರಿ ಆ ಪಾತ್ರಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸ್ತಾರೆ ಇನ್ಸ್ಪೆಕ್ಟರ್ ವಿಕ್ರಮ್ ಎಷ್ಟು ಅದ್ಭುತವಾದ ಸಿನಿಮಾ ಅಂತ ಅಂದರೆ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಕೊಹಿನೂರ್ ವಜ್ರ ಇದ್ದಂಗೆ ಅಂತ ಅವ್ರದ್ದೇ ಆದ ಮ್ಯಾನರಿಸಮು ಕಾಮಿಡಿ ಮಾಡಬೇಕು ಅಂತ ಅಂದರೆ ಶಿವರಾಜಕುಮಾರ್ ಅವರು ಬಿಟ್ಟರೆ ಇಲ್ಲ ಅನ್ನೋಷ್ಟು ಚೆನ್ನಾಗಿ ಮಾಡ್ತಾರೆ ಹಾಸ್ಯಗೊಬ್ಬ ಮೀಸೆಗೊಬ್ಬ ಈ ಸಿನಿಮಾದ ನಟನೆಯೂ ಅಷ್ಟೇ ಕಾಮಿಡಿಗೆ ಶಿವರಾಜಕುಮಾರ್ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಹಾಗೆ ಗಲಾಟೆ ಹೇಳಿ ಅಂದರು ಯಾವುದೇ ಒಂದು ಸ್ಟಾರ್ಡಮ್ ಇಲ್ಲದೇ ಓಕೆ ಹೇಳಿದಾಗೆಲ್ಲ ಏನೋ ತುಂಬ ಇನ್ನೋಸೆಂಟಾಗಿ ಏನೋ ಹಾಗೆ ಹೀಗೆ ಅಂತೆಲ್ಲ ರೇಗಿಸ್ಕೊಂಡು ನಕ್ಕೊಂಡು ಕಾಮಿಡಿಯನ್ನು ಮಾಡಿಕೊಂಡು ನಟಿಸ್ತಂತ ನಟರು ಇವರು ಆದರೆ ಕಣ್ಣಿನ ನಟನೆ ಇದೆಯಲ್ಲ ಆ ಕಣ್ಣಿನ ನಟನೆ ಬಗ್ಗೆ ನಾನು ಪದೇ ಪದೇ ಹೇಳ್ತೀನಿ ಯಾಕಂದರೆ ದೇಶದಲ್ಲಿ ಇನ್ನೊಬ್ಬ ಇತರ ನಟರು ಈಗಿನ ಅವರ ಸಮಕಾಲೀನ ನಟರು ಯಾರು ಆ ಮಟ್ಟಕ್ಕೆ ಅಭಿನಯವನ್ನು ಮಾಡಲ್ಲ ಅಂತ ಹೇಳ್ಬೋದು ಹಾಗೆ ಅವರ ಸಮಕಾಲೀನ ನಟರುಗಳು ಇಂದು ಪೋಷಕ ಪಾತ್ರಗಳಲ್ಲಿ ಅಥವಾ ಇವರು ಶಿವರಾಜಕುಮಾರ್ ಅವರು ಇರುವಷ್ಟು ಡಿಮ್ಯಾಂಡ್ನಲ್ಲಿ ಇಲ್ಲ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಶಿವರಾಜಕುಮಾರ್ ಅವರು ಇಂದಿಗೂ ಸಹ ಅಂಥದ್ದೇ ಒಂದು ಡಿಮ್ಯಾಂಡ್ನಲ್ಲಿ ಇದ್ದಾರೆ ಇರುವಂಥ ನಟರಿವರು ಅವರ ಕಣ್ಣಿನ ನಟನೆ ಒಂದು ಸಿಂಪಲ್ಲಾಗಿ ಒಂದು ಪಂಚೆಯನ್ನು ಹಾಕ್ಕೊಂಡು ಒಂದು ಕಪ್ಪು ಶರ್ಟನ್ನು ಹಾಕ್ಕೊಂಡು ಬಂದರೂ ಸಹ ಅವರನ್ನು ಜನರು ಅಷ್ಟು ಪ್ರೀತಿಯಿಂದ ರಿಸೀವ್ ಮಾಡಿ ಅವರ ನಟನೆಯನ್ನು ಮೆಚ್ಚಿಕೊಳ್ತಾರೆ ಮುಫ್ತಿಯ ನಂತರ ಶಿವರಾಜಕುಮಾರ್ ಅವರ ನಟನಾ ಸಾಮರ್ಥ್ಯ ಏನು ಅಂತ ಎಲ್ಲರಿಗೂ ತಿಳಿತು ಅಂದರೆ ತಪ್ಪಾಗಲಾರ್ದು ಹಾಗೆ ಈ ಚಿತ್ರ ಜೈಲರ್ ಜಸ್ಟ್ ಒಂದು ವಾಕ್ ಒಂದು ಲುಕ್ ಅಷ್ಟೇ

ಶ್ರೋತೃ ಬಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಶ್ರೋತೃ ಬಂಧುಗಳೇ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30ಕ್ಕೆ ಮೈಸೂರು ಬೋಗಾದಿ ರಸ್ತೆಯ ಕಣಿಯನಹುಂಟಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6028 ಪ್ರಕರಣಗಳಲ್ಲಿ 4565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂಥ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನು ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕ ಅದಾಲತ್ ಇದನ್ನು ರಾಷ್ಟ್ರದ ಎರಡನೆಯ ಲೋಕ ಅದಾಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಸಮಯ 12:05:45. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು IUCN ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಓಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. BBC, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯಕತೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
0: ಓಕೆ, ನನ್ನ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು TVನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲಿ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮಗೆ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗೆಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
0: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
1: ಕುತೂಹಲ ಅಂತ ಇತ್ತು. ಆದ್ರೆ ನಮ್ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅಂಡ್ ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಇರ್ಬೋದು ಅಥವಾ ಬೇರೆ NGOs. ಬಟ್ ಅದನ್ನ ಮಾಡ್ತಾ ಇದ್ರೆ ನನಗೆ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆ, ಅದು ನೀನ್ ಇದನ್ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
0: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
1: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ತಾಗ ಯಾರು ಬೇಕಾದ್ರೂ ನೋಡ್ಬೋದು ಅದನ್ನು. ಇಟ್ ಇಸ್ ಈಸಿಲಿ ಅವೈಲಬಲ್ ಅಂಡ್ ಡೌನ್ಲೋಡಬಲ್ ಮಾಡಿದೆ. ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
0: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
1: ಇವಾಗ ಬಿ ಬಿ ಸಿ ನಾಟ್ಜಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
0: ಇಂಡಿಯಾದಲ್ಲಿ
1: ಮಾತ್ರ.
0: ಓಕೆ. ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ ಯಾವ ತರ? ಈಗ ಆಸ್ಟ್ರೇಲಿಯಾದ ಅಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
1: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ. ಛಾಯಾಗ್ರಹಣ ಮಾಡಬೇಕು ಅಂತಂದ್ರು ನಮ್ಗೆಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲ್ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರ್ಬೋದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ. ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದಿ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ ಅಂತ. ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದ್ ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರಾ ಇನ್ನೊಂದು ಬೆಟರಾ ಅಂತ ಜಡ್ಜ್ ಮಾಡಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾ, ಇನ್ನೊಂದು ಕೊಡ್ಬೇಕಾ, ಅದನ್ನ ಓದ್ಲೇಬೇಕಾಗತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
0: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಿದೆ?
1: ನನಗೆ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು, ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಛಾಯಾಗ್ರಹಣ ಮಾಡ್ತೀನಿ ಅಂದ್ರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗೆ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
0: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯೋರ್ ಓನ್ ವಿಷನ್ ನಾನು ಇದೇ ತರ ಶೂಟ್ ಮಾಡ್ಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
1: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನ ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡ್ಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಹೇಳ್ತಾರೆ ಇದ್ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೆನೇ ಬರ್ದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
0: ಸೊ ಇಫ್ ಎಟ್ ಆಲ್ ಈಗ ಒಂದು ನೀವು ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
1: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ. ಸೊ ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ.
0: ಓಕೆ.
1: ಆದ್ರೆ ಅದೇ
0: ಜಾಗದಲ್ಲಿ
1: ಇಟ್ಸ್ ನ್ಯಾಚುರಲ್ ಹ್ಯಾಬಿಟೆಟ್, ಈ ಕರಡಿ ಬರ್ತಾ ಇಲ್ಲ, ಕಾಯ್ತಾ ಇದೀವಿ. ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ವು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡುತ್ತವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ ಆ್ಯಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನು ಇಂಪ್ರೆಸ್ ಮಾಡೋಕೆ ಅದನ್ನು ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನು ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗಲೇ ಇಲ್ಲ,
2: ಓಕೆ,
1: ಬಟ್ ಸಮ್ಟೈಮ್ಸ್ ಆ ಥರ ಆ ಥರ ಆದರೆ ಅದು ಕಷ್ಟ. ಅದು ನಮಗೆ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನಿಲ್ಲ, ಕರಡಿದೇ ಕತೆ ಇದ್ದಾಗ. ಬಟ್ ಸಮ್ಟೈಮ್ಸ್ ಇನ್ ಅ ಸ್ಟೋರಿ ದಿಸ್ ಮೈಟ್ ಆಲ್ಸೋ ವರ್ಕ್.
2: ಅ ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
1: ಅಲ್ಲ, ಬೇರ್ ಆಮೇಲೆ ಯಾವಾಗಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗಿದೆ ಫೇವ್ರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
2: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ.
1: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ, ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರಬೇಕು ಅಂತ ಯಾವತ್ತಾಗತ್ತೋ ಅದು ನನ್ನ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
2: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
1: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್, ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕದನ್ನ, ಅದು ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
2: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
1: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ಬರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ. ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರಾದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ನಾಯಿನ ಫಾರಿನ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆಪಾಡು ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
2: ಸೊ ಆಟರ್ಸ್ ಸರ್ವೈವಲ್ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್,
1: ಪ್ರೈಮರಿಲಿ ಫಿಶ್.
2: ಓಕೆ,
1: ಮೀನುಗಳೇ ತಿನ್ನೋದು, ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
2: ಅಂದ್ರೆ ಆಟರ್ಸ್ ಇವಾಗ ಶಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ?
1: ಎರಡು. ಸೊ ನೀರಲ್ಲಿ ಓಡಾಡುತ್ತೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗ್ ಎಲ್ಲ
2: ಶೋರ್ ಹತ್ರ
1: ರಿವರ್ ಬ್ಯಾಂಕ್ ಮೇಲೆ.
2: ರಿವರ್ ಬ್ಯಾಂಕ್ ಮೇಲೆ.
1: ಸೊ ಅದು ನೀರ್ನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನ್ ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ಆಟರ್ ಅಂತ. ಸೊ ಅದು ಮರಳ ಮೇಲೆ ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ, ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
2: ಓಕೆ.
1: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
2: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
1: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
2: ಓಕೆ.
1: ಸೊ ನೀವು ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೇ. ಯಾಕೆ ಕಚ್ಚುತ್ತವೆ ಅದು, ದೇರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
2: ನೋಡಕ್ ನಾಯಿ ತರನೇ ಇರ್ತವೆ.
1: ನಾಯಿ ತರ ಅಲ್ಲ, ನಿಮ್ಗೆ
2: ಸೀಲ್ ತರ ಇರುತ್ತೆ.
1: ಮೋರ್ ಲೈಕ್ ಮುಂಗ್ಸಿ.
2: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
1: ಇಲ್ಲ, ಕಾವೇರಿ.
2: ಕಾವೇರಿ
1: ನಾನು ಫಿಲ್ಮ್ ಮಾಡಿರೋದು ಕಾವೇರಿ.
2: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
1: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದು ಐದೈದುವರೆಗೆ ಹೋಗಿ ಕಾಯ್ಬೇಕು ನೀರ್ ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ. ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ. ನಾನು
2: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡ್ ಬಂದಿರೋದ?
1: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
2: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಷಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
1: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದೊಂದು ಕಥೆ ತರನೇ ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ.
2: ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
1: ಆ ತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮರಬಲ್ ಫಾರ್ ಮೀ.
2: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
1: ಹಾ, ಅದು ಯಾಕೆಂದ್ರೆ ಒಂದು ಎರಡು ವರ್ಷ ಒನ್ ಆರ್ ಟೂ ಇಯರ್ಸ್ ಕರಡಿಗಳು ತಾಯಿ ಜೊತೆಗೆ ಇರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
2: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದ್ರೂ ಹೇಳೋದಾದ್ರೆ?
1: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು. ಒಂದ್ ರಾತ್ರಿ ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ ಗ್ರೌಂಡ್ ಇರುತ್ತೆ ಅಷ್ಟು ದಿನ, 64 ದಿನಗಳು ಒಳಗಿರುತ್ತೆ, ಒಂದ್ ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅದು ಬರ್ಲಿಲ್ಲ, ಯಾಕೆಂದ್ರೆ ಆ ವರ್ಷ ಒಂದ್ ವರ್ಷ ಎಲ್ ನೀನ್ಯೋ ಇತ್ತು, ಇನ್ನೊಂದ್ ವರ್ಷ ಲಾ ನೀನ್ಯ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲಿತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ದಟ್ ಶೋ.
2: ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
1: ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಎರಡರಲ್ಲೂ ಒಟ್ಟಿಗೆ
2: ಬರುತ್ತಾಲ್ಲಿರೋದು?
1: ಇಲ್ಲ, ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗನ್ಸಿದ್ರೆ ಅವ್ರು ನಮ್ಗೆ ಹೇಳ್ತಾರೆ. ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
2: ಕಂಫರ್ಟ್ ಝೋನ್
1: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದು ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಸ್ಕೂಲಲ್ಲಿ ಇದ್ದಾಗ ಆಗ್ಲಿ ಅಂತ ನಾನೇನು ಸ್ಪೋರ್ಟ್ಸ್ನಲ್ಲಿ ಇರಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಅಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನ ನಾನು ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
2: ಈಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ? ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ರೆ ಅವಾಗ ಏನ್ ವ್ಯವಸ್ಥೆ ಮಾಡ್ಕೋತೀರಾ?
1: ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ನಂದು ಶೆಡ್ಯೂಲ್ ನೋಡಿಕೊಂಡು ಇವಾಗ ಈ ಅಕಸ್ಮಾತ್ ಆಗಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯ್ತು ಯಾವಾಗಲೂ, ನಾನು ಏನು ಮಾಡೋಕ್ಕಾಗಲ್ಲ ಅವಾಗ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದ್ರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡಕ್ ಹೋದ್ರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದ್ರೆ ಈಗ ಅಲ್ಲಿ ಯಾವ್ದೋ ಒಂದು ಕೃಷ್ಣ ಮೃಗದ ಏನೋ ನಡೀತಾ ಇದೆ ಅಂತಂದ್ರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
2: ಕರೆಕ್ಟ್.
1: ಆ ತರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
2: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು, ಪರ್ಸನಲಿ ನಿಮ್ಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
1: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ, ಯಾಕೆಂದ್ರೆ ನಮ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡ್ಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನ್ ನಾಟ್ ಸಿ.
2: ಈಗ ಯೂಶಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ತಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನು ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರು? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದು ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
1: ನೀವು ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ನಾನು ಪ್ರಾಕ್ಟಿಕಲ್ ಆಗಿ ತೊಗೊಳ್ತೀನಿ. ನಂದು ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನೀವು ನಿಮಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ಥರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗುತ್ತಾ, ಅದು ನಮಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
2: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
1: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೂಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್ ಅದು. ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
2: ಓಕೆ. ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
1: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅವ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ಸತಿ ಒಂದ್ 3-4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಇವನ್ ಅ ಇಯರ್ ಆರ್ ಮೋರ್.
2: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
1: ಬಹಳ ಮುಖ್ಯ. ಯಾಕಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯಿ ಮೇಲೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಎಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಜ್.
2: ಓಕೆ. ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನ್ಕೊಳ್ಳೋ ಯಂಗ್ ಜನರೇಷನ್ ಗೆ ನಿಮ್ಮ ಸಲಹೆ ಏನು?
1: ನಾನ್ ಹೇಳೋದೇನಂದ್ರೆ ನಮ್ಮ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದು ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫಿಲ್ಮ್ ದೆಮ್. ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಒಂದು ಕುತೂಹಲ ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳೋದು.
2: ವನ್ಯಜೀವಿ ಸಂರಕ್ಷಣೆ ಒಂದು ಕೇವಲ ಒಂದು ವೃತ್ತಿಯಾಗಿ ನೋಡದೆ ಅದೊಂದು ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡೋ ಸಂದರ್ಭ ಅನ್ಸತ್ತೆ ಇದು ಅಲ್ವಾ?
1: ಹೌದು ಖಂಡಿತ
2: ಅಲ್ವಾ. ಸೊ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಸುಗಂಧಿ ಅವರೇ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಸಮಯ 12:35.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಕಾಣೆಯಾದವರ ಕುರಿತು ಪ್ರಕಟಣೆ ಇದೆ. ಎನ್ ನಾಗೇಂದ್ರ ತಂದೆ ಭೀಮರಾವ್ ಎನ್ನುವ 50 ವರ್ಷದ ವ್ಯಕ್ತಿ ರಾಯಚೂರಿನ LBS ನಗರದಿಂದ ಕಾಣೆಯಾಗಿರುತ್ತಾರೆ. ಕಪ್ಪು ಮೈ ಬಣ್ಣ, ಸಾಧಾರಣ ಮೈಕಟ್ಟು ಇದ್ದು ಕನ್ನಡ, ತೆಲುಗು, ಹಿಂದಿ ಮತ್ತು ಮರಾಠಿ ಭಾಷೆಗಳನ್ನು ಮಾತನಾಡುತ್ತಾರೆ. ಈಗ ಹೇಳಿದ ಕಾಣೆಯಾದ ವ್ಯಕ್ತಿಯ ಕುರಿತು ಮಾಹಿತಿ ಸಿಕ್ಕಲ್ಲಿ ರಾಯಚೂರಿನ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 08532235600 ಅಥವಾ ಮೊಬೈಲ್ ಸಂಖ್ಯೆ 9480803849 ಈ ಸಂಖ್ಯೆಗಳಿಗೆ ತಿಳಿಸಬೇಕೆಂದು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೋತೃ ಬಾಂಧವರೇ, ಇಂದು 6:15 ತಪ್ಪದೆ ಆಲಿಸಿ ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸ್ತುತಪಡಿಸುತ್ತಾರೆ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚಿ. ತಪ್ಪದೆ ಆಲಿಸಿ 6:15 ಕಾರ್ಯಕ್ರಮ ಸಂಧ್ಯಾ ಕಿರಣ. ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನದ ಬಳಕೆ ಮತ್ತು ಮಹತ್ವ ಈ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಆಲಸಿ ಕೃಷಿ ರಂಗ ಕಾರ್ಯಕ್ರಮವನ್ನು 6:51 ಆಕಾಶವಾಣಿ ರಾಯಚೂರು FM ಕೇಂದ್ರ FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರುವುದು.

0: ಕ್ಯಾನ್ಸರ್ ರೋಗಗಳನ್ನು ಪತ್ತೆ ಹಚ್ಚುವ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೋಗ ನಿಧಾನ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಾಲತಿ ಎಂ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈ ಕ್ಯಾನ್ಸರ್ ಅಂತ ಹೇಳಿದಾಗ ಹೆಚ್ಚಾಗಿ ಏನಾಗುತ್ತೆ, ಅದೆಷ್ಟೋ ಮಂದಿಗೆ ಕ್ಯಾನ್ಸರ್ ಇರುವಂತದ್ದೇ ಗೊತ್ತಿರಲ್ಲ. ಅವರು ಕಡೆಯ ಹಂತಕ್ಕೆ ಆಗುವಾಗ ಅವರಿಗೆ ರೋಗ ಇದೆ ಅಂತ ಹೇಳಿ ಗೊತ್ತಾಗಿ ಬರುವಂತದ್ದು ಕಾಣ್ತೇವೆ. ಯಾಕೆ ಹೀಗಾಗುತ್ತೆ, ಯಾಕೆ ರೋಗ ಪತ್ತೆ ತುಂಬಾ ಬೇಗ ಆಗೋದಿಲ್ಲ?
2: ಒಂದೇನು ಅಂದ್ರೆ, ಕ್ಯಾನ್ಸರ್ ಅದು ಒಂದು ಕನ್ನಡದಲ್ಲಿ ಹೇಳ್ತಾರೆ ಅರ್ಬುದ ಕಾಯಿಲೆ ಅಂತ ಹೇಳಿ. ಅದರ ಗುಣ ವಿಶೇಷ ಏನು ಅಂತಂದ್ರೆ, ಒಂದು ಕಣ ಅಬ್ನಾರ್ಮಲ್ ಆದ್ರೆ, ಅಂದ್ರೆ ಅದು ಜೀವ ತಂತುವಿನ ಲೆವೆಲ್ ಅಲ್ಲಿ, ಬೆಳವಣಿಗೆ ಲೆವೆಲ್ ಅಲ್ಲಿ ಅದು ಅಬ್ನಾರ್ಮಲ್ ಅಥವಾ ಅದರದ ಬೆಳವಣಿಗೆ ಬೇರೆ ರೀತಿಯಲ್ಲೇ ಹೋದಾಗ, ನಾವೇನು ಹೇಳ್ತೀವಿ ಸಾಮಾನ್ಯ ಜನರಲ್ಲಿ, ಅವನು ಭಂಡ, ಅವನು ಕೊಲೆಗಾರ, ಅವನು ದುಷ್ಟ ಅಂತ ಹೇಳ್ತೀವಿ. ಹಾಗೆ ಆ ಜೀವ ಕಣಗಳು ದುಷ್ಟ ರೀತಿಯಲ್ಲಿ ಬೆಳವಣಿಗೆಯಾಗಲು ಪರಿವರ್ತನೆ ಹೊಂದಿರ್ತವೆ. ಇವು ಬೆಳೀತಾ ಹೋದಂಗೆ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸೋದಿಲ್ಲ. ಕಾಣಿಸೋ ಜಾಗದಲ್ಲಿದ್ದರೆ, ಅಂದರೆ ಚರ್ಮದ ಮೇಲಿದ್ದರೆ ಅಥವಾ ಗಂಟಿನ ಮೇಲಿದ್ದರೆ, ಅಲ್ಲೆಲ್ಲಾದ್ರೂ ಇದ್ರೆ ಒಂದು ಗುಳ್ಳೆ ಬಂದಂಗೆ ಕಾಣಿಸುತ್ತೆ. ಇಲ್ಲ ಬಾಯಲ್ಲಿದ್ದರೆ ಒಂದು ಅಲ್ಸರ್ ಆಗ್ಬೋದು, ಅದು ಕಡಿಮೆನೇ ಆಗಲ್ಲ, ಮೇಲಿನ ಮೇಲೆ ಅಲ್ಸರ್ ಬೆಳೀತಾ ಹೋಗ್ಬೋದು, ಇಲ್ಲ ಒಂದು ಸಣ್ಣ ಕೆಂಪು ಗುಳ್ಳೆ ಆಗ್ಬೋದು. ಹಾಗಾಗಿ ಇದು ಬೆಳೀತಾ ಇದ್ದಾಗ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸದೇ ಇರ್ಬೋದು. ಸಣ್ಣ ಪುಟ್ಟ ಗುಣಲಕ್ಷಣಗಳನ್ನು ತೋರಿಸಿದ್ರೂ ಸಾಮಾನ್ಯ ಜನಗಳು ಇದೇನು ಹೋಗುತ್ತೆ ಅನ್ಕೊಂಡ್ಬಿಟ್ಟು ನಿರ್ಲಕ್ಷ್ಯ ಮಾಡ್ಬಿಡಿ. ಸೊ ಒಂದು ಹಂತಕ್ಕೆ ಬಂದಾಗ ಅದೇನಾಗತ್ತೆ ಅಂತಂದ್ರೆ, ಬೆಳೆದ ಮೇಲೆ ಅದು ರಕ್ತ ನಾಳದ ಹತ್ರ ಇದ್ರು ಅಥವಾ ನರಗಳ ಹತ್ರ ಏನಾದ್ರೂ ಇದ್ದಾಗ ಅದರದ್ದು ಪರಿಣಾಮ ಕಾಣಿಸ್ಕೋಬಹುದು. ಇಲ್ಲ ಆ ಚಿಕ್ಕ ಗುಳ್ಳೆ ಅಂತಿರೋದು ಏಕದಮ್ ದೊಡ್ಡಕ್ಕೆ ಬೆಳೆದ ನಂತರ ಆವಾಗ ಮನುಷ್ಯನಿಗೆ ಗಾಬರಿ ಆಗತ್ತೆ. ಈ ಜೀವಕಣಗಳದ್ದು ಗುಣ ವಿಶೇಷ ಅಂದ್ರೆ, ನಮ್ಗೊಂದು ಚಿಕ್ಕ ಗಾಯ ಆದ್ರೆ ಅದು ಮೆಸೇಜ್ ಹೋಗತ್ತೆ, ಟಿಶ್ಯೂ ಪ್ರೊಡ್ಯೂಸ್ ಮಾಡೋದು, ಇಲ್ಲ ಜೀವ ಕಣಗಳನ್ನು ಉತ್ಪತ್ತಿ ಮಾಡೋದು, ಕಳೆದು ಹೋಗಿರೋದು ಇಂಜುರಿ ಆಗಿರೋ ಕಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಅದು ಫ್ಯಾಕ್ಟ್ರಿಗೆ ಪ್ರೋಟೀನ್ಗಳನ್ನು ಸಿಂಥಸಿಸ್ ಮಾಡಲಿಕ್ಕೆ ಮೆಸೇಜ್ ಹೋಗುತ್ತೆ. ಈ ಮೆಸೇಜ್ ಹೋಗ್ಬಿಟ್ಟು ಅದು ವಾಪಸ್ ಅದಕ್ಕೆ ಕೆಲಸ ಮಾಡಿ ಆ ಗಾಯ ಗುಣ ಮಾಡೋ ಹಾಗೆ ಅದು ಮೆಸೇಜ್ ಬಂದು ಅದು ಕಂಪ್ಲೀಟ್ ಮಾಡುತ್ತೆ. ಅವಾಗ ನಾವೇನಂತೀವಿ, ಗಾಯ ಗುಣ ಆಯಿತು ಅಂತೀವಿ. ಆದರೆ ಈ ಪರಿವರ್ತನೆ ಹೊಂದಿದ ಜೀವಕಣಗಳು ಈ ಯಾವುದೂ ಮೆಸೇಜ್, ಆ ಗಾಯ ಗುಣ ಆದ ತಕ್ಷಣ ಅದು ಮೆಸೇಜ್ ಹೋಗುತ್ತೆ, ನಿಲ್ಲಿಸ್ಬಿಡು, ಇನ್ನು ಬೆಳೆಯೋದು ಬೇಡ ಅಂತೇಳಿ, ಅಲ್ಲಿಗೆ ಗಾಯ ವಾಸಿ ಆಯಿತು ಅಂತೇಳಿ. ಆದರೆ ಈ ಪರಿವರ್ತನೆ ಹೊಂದಿದ ಕಣಗಳು ಹೀಗೆ ಬೆಳೀತಾವಲ್ಲ, ಅವು ಯಾರ ಮಾತು ಕೇಳೋದು, ಅದು ಅನ್ಕಂಟ್ರೋಲ್ಡ್. ನಾವು ಅದೇ ಹೇಳ್ತೀವಿ ಕ್ಯಾನ್ಸರ್ ಆರ್ ದ ಸೈನ್ಸ್ ವರ್ಡ್ ಇಸ್ ನಿಯೋಪ್ಲೇಸಿಯಾ. ನಿಯೋ ಅಂದ್ರೆ ಹೊಸ್ತು, ಪ್ಲೇಸಿಯಾ ಅಂದ್ರೆ ಬೆಳೆಯೋದು ಅಂತೇಳಿ. ಸೊ ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಅಬ್ನಾರ್ಮಲ್ ಗ್ರೋತ್ ಆಫ್ ಟಿಶ್ಯೂ ವಿಚ್ ಕಂಟಿನ್ಯೂಸ್ ಟು ಗ್ರೋ ಆಫ್ಟರ್ ದ ಸಿಸೇಷನ್ ಆಫ್ ದ ಸ್ಟಿಮ್ಯುಲಸ್ ಅಂತ ಹೇಳಿ. ಸೊ ಅದು ಯಾರ ಮಾತು ಕೇಳಲ್ಲ, ನಿಂತ್ಕೊಂಡ್ರು ನಿಂತ್ಕೊಳ್ಳಲ್ಲ, ಅಲ್ಲೋ ಅಲ್ಲಿಗೆನೆ ಬೆಳೀತಾ ಹೋಗತ್ತೆ, ಅದು ಕ್ಯಾನ್ಸರ್. ಅದಕ್ಕೆ ಅದು ಇನ್ನೊಂದು ಗುಣ ಏನು ಅಂದ್ರೆ, ಆ ಕ್ಯಾನ್ಸರ್ ಕಣಗಳು ಎಲ್ಲಿಗೆ ಹೋಗುತ್ತೋ ಅವು ಅಂಟ್ಕೊಂಡು ಅಲ್ಲಿ ಬೆಳೀತವೆ. ಅದಕ್ಕೆ ಅದು ಏಡಿ ರೋಗ ಅಂತಾನು ಹೇಳ್ತಾರೆ. ಕ್ಯಾನ್ಸರ್ ಅಂದ್ರೆ ಕ್ಯಾಂಕ್ರಮ್ ಅಂದ್ರೆ ಏಡಿ. ಏಡಿ ಎಲ್ಲೆಲ್ಲಿ ಹೋಗಿ ಹಿಡ್ಕೊಳ್ಳುತ್ತೋ ಹಾಗೆ ಆ ಗುಣಲಕ್ಷಣಗಳು ಆ ಜೀವಕಣಗಳಿಗೆ, ಕ್ಯಾನ್ಸರ್ ಜೀವಕಣಗಳಿಗೆ ಇರ್ತದೆ.
1: ಈಗ ನಾವು ಸಾಮಾನ್ಯವಾಗಿ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ಗಳು ಅಂತ ಕೇಳ್ತೇವೆ, ಹಂತಗಳು. ಈ ಸ್ಟೇಜ್ಗಳು ಅಂತ ಹೇಳಿದ್ರೆ ಏನು?
2: ಸ್ಟೇಜ್ ಅಂತಂದ್ರೆ ಪ್ರತಿಯೊಂದು ಅಂಗಾಂಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ. ರಕ್ತ ಕ್ಯಾನ್ಸರ್ ಆಗಿರ್ಬೋದು, ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಜಠರದ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು. ಸೊ ಅಲ್ಲಿ ಬೆಳೆದ ಮೇಲೆ ಅದು ಬೆಳೀತಾ ಹೋದಂಗೆ ಅದರದ್ದೊಂದು ಪರಿಧಿ ಅಂತಿರುತ್ತೆ. ಒಂದು ಪ್ರತಿಯೊಂದು ಅಂಗದ್ದು ಒಂದು ಪರಿಧಿ ಅಂತಿರುತ್ತೆ. ಆ ಪರಿಧಿ ದಾಟಿದ ಮೇಲೆ ಅದು ಬೇರೆ ಕಡೆ ಹಬ್ಕೊಳ್ಳುತ್ತೆ. ಅದು ರಕ್ತ ನಾಳಗಳ ಮುಖಾಂತರ ಹೋಗ್ಬೋದು, ಇಲ್ಲ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ ನಾವು, ಬಿಳಿ ರಕ್ತ ಅಂತಿರುತ್ತೆ. ಅದು ಪ್ರತಿಯೊಂದು ಅಂಗಾಂಗದಲ್ಲೂ ಆ ಬಿಳಿ ರಕ್ತದ ನಳಗಳಿರ್ತವೆ, ಅದ್ರ ಮುಖಾಂತರ ಹರಡಬಹುದು. ಹಾಗಾಗಿ ಅದರ ಪರಿಧಿಯನ್ನು ದಾಟಿ ಆ ಅಂಗಾಂಗವನ್ನು ಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆದಾಗ ಅದರದ್ದು ಲಕ್ಷಣಗಳು ಬೆಳೀತಾ ಹೋಗ್ತದೆ. ಆವಾಗ ಅದು ಟ್ರೀಟ್ಮೆಂಟಿನ ಪರಿಧಿಯಲ್ಲೂ ನಾವು ಆಲೋಚನೆ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ದ ಕಾಮನೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇದ್ದಾಗ ಅದು ಎಷ್ಟು ದೊಡ್ಡ ಗೆಡ್ಡೆ ಇದೆ, ಗೆಡ್ಡೆ ಆಲ್ಸೋ ದ ಸೈಜ್ ಆಫ್ ದ ಗೆಡ್ಡೆ ಆರ್ ದ ಅಳತೆ ಅದನ್ನು ಸಹ ಅವ್ರದ್ದ ನಾವೇನಂತೀವಿ ಪ್ರೋಗ್ನೋಸಿಸ್ ಆರ್ ಬೆಳವಣಿಗೆ ಏನಂತೀವಿ ಅದ್ರ ಮೇಲೆ ಅದನ್ನು. ಸೊ ಆ ಗೆಡ್ಡೆಯ ಅಳತೆಯ ಮೇಲೆ ಆ ಗೆಡ್ಡೆ ಎಷ್ಟು ದೂರ ಹೋಗಿದೆ, ಪಕ್ಕದಲ್ಲಿ ಲಿಂಫ್ ನೋಡ್ ಅಂತೀವಿ ಅದನ್ನು ನೀವು ತರ ಜೀದುಂಡೆನೋ ಏನೋ ಹೇಳ್ತೀರ, ಅದರಲ್ಲಿ ಸ್ಪ್ರೆಡ್ ಆಗಿದೆಯೋ ಇಲ್ಲೋ, ಅಥವಾ ಬೋನಿಗೆ ಸ್ಪ್ರೆಡ್ ಆಗಿದೆಯೋ, ಬ್ರೇನಿಗೆ ಸ್ಪ್ರೆಡ್ ಆಗಿದೆಯೋ, ಲಂಗಿಗೋ ಲಿವರಿಗೋ, ಅವೆಲ್ಲವನ್ನು ಒಟ್ಟುಗೂಡಿಸಿ ಅದು ಎಲ್ಲೆಲ್ಲಿ ಹೋಗಿದೆ, ಎಷ್ಟು ಮಟ್ಟಿಗೆ ಹೋಗಿದೆ, ಅದನ್ನ ಇದು ಮಾಡಿಬಿಟ್ಟು ಸ್ಟೇಜ್ ಅಂತ ಮಾಡ್ತಾರೆ. ಸ್ಟೇಜ್ ಒನ್ ಅಂದ್ರೆ ಅದು ಬ್ರೆಸ್ಟ್ ಅಷ್ಟಕ್ಕೆ ಇರಬಹುದು, ಅವಾಗ ಟ್ರೀಟ್ಮೆಂಟು ಬಹಳ ಸಲೀಸು. ಅದಷ್ಟು ಗೆಡ್ಡೆ ತೆಗೆದು ಬಿಟ್ರೆ ಅಂದ್ರೆ ಕ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ, ಬಟ್ ದೊಡ್ಡದಾದಂಗೆ ಅದು ಬೆಳೀತಾ ಹೋದಂಗೆ ಬೇರೆ ಕಡೆ ಹೋದಂಗೆ ಅದರದ್ದು ಸ್ಟೇಜ್ ಹಂತಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನ ನಾವು ಸ್ಟೇಜ್ ಅಂತೀವಿ. ಸೊ ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ಅಂತೀವಿ. ಡಿಪೆಂಡಿಂಗ್ ಆನ್ ಅಂದ್ರೆ ಆ ಅಂಗಾಂಗದ ಪರಿಧಿ, ಆ ಪರಿಧಿಯ ಇನ್ನೊಂದು ಪರಿಧಿ, ಅದ್ರ ಮೇಲಿನ ಪರಿಧಿ. ಸೊ ಅಲ್ಲಿ ತನಕ ಆ ಲಿಮಿಟಿಂಗ್ ತನಕ ಎಲ್ಲಿ ತನಕ ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಸ್ಟೇಜ್ ಹೇಳ್ತಾರೆ. ಹಾಗಾಗಿ ಕೆಲವರಿಗೆ ಕೇಳಿರ್ಬೋದು, ಇಲ್ಲ ಇದು ಅರ್ಲಿ ಸ್ಟೇಜ್ ಅಲ್ಲಿದೆ, ನಿಮ್ಗೆ ಆಪರೇಷನ್ ಮಾಡಿದ್ರೆ ಕಡಿಮೆ ಆಗತ್ತೆ, ನೀವು ಚೆನ್ನಾಗಿರ್ಬಹುದು, ಆದ್ರೆ ಮರುಕಳಿಸೋ ಸಾಧ್ಯತೆಗಳು ಜಾಸ್ತಿ ಇರಬಹುದು ಅಂತ ಹೇಳ್ತಾರೆ. ಸೊ ಸ್ಟೇಜ್ ಅಂದ್ರೆ ಪ್ರತಿಯೊಂದು ಅಂಗಾಂಗದ ಕ್ಯಾನ್ಸರು ಅದರ ಪರಿಧಿಯನ್ನು ಬಿಟ್ಟು ಪ್ಲಸ್ ಅದರ ಅಳತೆ, ಗೆಡ್ಡೆಯ ಅಳತೆ ಮೀರಿ ಅದು ಎಷ್ಟು ದೂರ ದೇಹದಲ್ಲಿ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ ಅದರ ಮೇಲೆ ಅವಲಂಬಿಸಿ ಅವರು ಸ್ಟೇಜ್ ಅನ್ನು ಮಾಡ್ತಾರೆ. ಅದರ ತಕ್ಕಂಗೆ ಟ್ರೀಟ್ಮೆಂಟು ಸಹ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸ್ಟೇಜ್ ಫೋರ್ ಇದ್ದಾಗ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, ಪ್ಯಾಲಿಯೇಟಿವ್ ಕೇರ್. ಪ್ಯಾಲಿಯೇಟಿವ್ ಅಂತಂದ್ರೆ ಹೋಲಿಸ್ಟಿಕ್ ಅಪ್ರೋಚ್.
1: ಹಾಗಾದ್ರೆ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ?
2: ಕೆಲವೊಂದು ಕ್ಯಾನ್ಸರ್ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ, ಅದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಲಿ ಈಗ ಎಲ್ಲಾ ಕಡೆನೂ ಸ್ಕ್ರೀನಿಂಗ್ ಮೆಥಡಾಲಜಿಗಳು ಬಂದಿದೆ. ಆದ್ರೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಈವನ್ ನೀವು ಡಯಾಬಿಟಿಸ್, ಹೈಪರ್ ಟೆನ್ಷನ್ ನೋಡ್ಕೊಳ್ಲಿಕ್ಕೆ ಹೋದ್ರೂ ಅದು ಕಾಣಿಸ್ಕೊಳ್ಳೋದು ಅದು ಅಂಗಾಂಗ ಮೇಲೆ ಅದ್ರದ್ದು ಎಫೆಕ್ಟ್ ಆದ್ಮೇಲೆ, ಲೈಕ್ ಹಾರ್ಟ್ ಮೇಲೆ ಎಫೆಕ್ಟ್ ಆದ್ಮೇಲೋ ಬ್ರೈನ್ ಮೇಲೆ ಎಫೆಕ್ಟ್ ಆದ್ಮೇಲೂ ಗೊತ್ತಾಗತ್ತೆ. ಹಾಗೆ ಕ್ಯಾನ್ಸರ್ ಅಲ್ಲಿ ಗೆಡ್ಡೆ ಬಂದ್ಮೇಲೆ ಗೊತ್ತಾಗತ್ತೆ, ಅದ್ರ ಮುಂಚೆ ಲಕ್ಷಣಗಳು ಇಲ್ಲದೆ ಇರ್ಬೋದು, ಶೀಘ್ರ ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಸಾಮಾನ್ಯವಾಗಿ ದ ಮೇನ್ ಮೂರು ಕ್ಯಾನ್ಸರ್, ಕಾಮನ್ ಕ್ಯಾನ್ಸರ್ ನಾವು ಭಾರತದಲ್ಲಿ ಕಾಣಿಸುವಂಥದ್ದು ಅಂತಂದ್ರೆ ಗರ್ಭಕರುಳಿನ ಗಂಟಲಿನ ಕ್ಯಾನ್ಸರ್, ಕೊರಳಿನ ಕ್ಯಾನ್ಸರ್, ಕ್ಯಾನ್ಸರ್ ಸರ್ವಿಕ್ಸ್ ಅಂತೀವಿ, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್. ನಮ್ಮಲ್ಲಿ ಹವ್ಯಾಸ ಅವೆಲ್ಲ ಜಾಸ್ತಿ ಇರೋದ್ರಿಂದ ತಂಬಾಕು, ಬೀಡಿ, ಸಿಗರೇಟು ಇವುಗಳಿಂದ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಅಲ್ಲಿ ನೀವು ರೆಗ್ಯುಲರ್ ಬಾಯಿ ಚೆಕಪ್ ಮಾಡಿಸ್ಕೋತಾ ಇದ್ರೆ, ರೆಗ್ಯುಲರ್ ಡೆಂಟಲ್ ಹಲ್ಲಿನ ಪರಿಶೀಲನೆಯನ್ನು ಚೆನ್ನಾಗಿ ಮಾಡಿಸ್ಕೋತಾ ಇರಬೇಕು ಒಂದು ವರ್ಷ ಆದಮೇಲೆ. ಅದು ಬಿಗಿನಿಂಗ್ ಅಲ್ಲಿ ಅಂದ್ರೆ ಆರಂಭದಲ್ಲಿ ಏನು ಕಾಣಿಸ್ಕೊಳ್ಳದೆ ಇರಬಹುದು, ಏನೋ ಒಂದು ಅಲ್ಸರ್ ಇದೆ, ಏನೋ ನನಗೆ ಸ್ಟ್ರೆಸ್ ಅಲ್ಸರ್ ಆಗಿದೆ ಅಂತ ಸುಮ್ಮನೆ ಇದ್ದು ಬಿಡ್ಬೋದು. ಆದ್ರೆ ಯಾವುದೇ ಸಣ್ಣ ಗಂಟಾಗ್ಲಿ, ಯಾವುದೇ ಒಂದ್ ಸಣ್ಣ ಅಲ್ಸರ್ ಆಗ್ಲಿ, ಮನುಷ್ಯನ ದೇಹ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಅದು 3-4 ವಾರದಲ್ಲಿ ಕಡಿಮೆ ಆಗ್ಬಿಡತ್ತೆ. ಈ 3-4 ವಾರದ ನಂತರ ಅದು ಇನ್ನೂ ಇದೆ ಅಂತಂದ್ರೆ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಅಂದ್ರೆ ಸ್ಕ್ರೀನಿಂಗ್ ಅಂತಂದ್ರೆ ಏನು, ಅವ್ರು ಅನ್ಕೋತಾರೆ ಸ್ಕ್ರೀನಿಂಗ್ ಬನ್ನಿ ಅಂತ ಹೇಳಿ ನಾವು ಸಮುದಾಯಕ್ಕೆ ಹೋಗಿ ಮಾಡ್ತೀವಿ, ಆದ್ರೆ ಜನ ಬರ್ಲಿಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅವರಂತಾರೆ ನಾನ್ ನಾರ್ಮಲ್ ಆಗಿದ್ದೀನಿ, ನಾನ್ ಆರಾಮಾಗಿದ್ದೀನಿ. ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ಯಾನ್ಸರ್ ಯಾವಾಗ, ಯಾರಿಗೆ, ಹೇಗೆ, ಏಕೆ ಬಂತು ಅಂತ ಹೇಳೋದು ಬಹಳ ಕಷ್ಟ.
1: ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ ಪರೀಕ್ಷೆಯನ್ನ ಮಾಡಿಸುವಂತದ್ದು ಒಳ್ಳೇದು?
2: ಯಾವ್ದಾದ್ರು ಒಂದು ಡೌಟ್ ಬಂದ್ರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಅಂದ್ರೆ ಕ್ಯಾನ್ಸರ್ ತಜ್ಞ ಹತ್ರ ಹೋಗಿ. ಆದ್ರೆ ಭಯ ಇದೆ ನಮ್ಮಲ್ಲಿ, ಇನ್ನೂ ಸ್ಟಿಗ್ಮಾ ಅನ್ನೋದೇನಿದೆ, ಕ್ಯಾನ್ಸರ್ ಅಂದ್ರೆ ಒಂದು ಭಯಾನಕ ಕಾಯಿಲೆ ಅಂತ. ಈಗ ಆಧುನಿಕ ವಿಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ಚಿಕ್ಕ ಚಿಕ್ಕ ಜೀವತಂತುವಿನ ಪ್ರೋಟೀನ್ಗಳನ್ನು ಹುಡುಕಿಬಿಟ್ಟು ಅದು ಕ್ಯಾನ್ಸರಿಗೆ ಕಾರಣವಾದದ್ದನ್ನು ಕಂಡುಹಿಡಿದು ಅದಕ್ಕೆ ಪ್ರತಿರೋಧಕ, ನಾವಿವಾಗ ವ್ಯಾಕ್ಸಿನ್ ಹೇಗೆ ಹೇಳ್ತೀವೋ ಹಾಗೆ ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ ಅದರಲ್ಲಿ. ಹಾಗಿದ್ದಾಗ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವುದು ಅಂದ್ರೆ ಕ್ಯಾನ್ಸರ್ ಸರ್ವಿಕ್ಸ್, ಅಂದ್ರೆ ಗರ್ಭಕೊರಳಿನ. ಸೊ ಅದು ಹೇಗ್ ಬರುತ್ತೆ ಅದ್ರದ್ ವಿಷಯನೇ ಬೇರೆ ಅದ್ರದ್ದು. ಆದ್ರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಇಲ್ಲ ಅದಕ್ಕೆ ಕಾರಣವಾದ ವೈರಾಣು ಹೆಚ್ ಪಿ ವಿ ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡಲಿಕ್ಕೆ, ಆದರೆ ಜನಗಳು ಬರೋದಿಲ್ಲ. ಆದರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರನ್ನು ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರಿಗೆ, ಬ್ರೆಸ್ಟ್ ಕ್ಯಾನ್ಸರಿಗೆ, ಬಾಯಿ ಕ್ಯಾನ್ಸರಿಗೆ, ಪ್ಲಸ್ ಲಂಗ್ ಕ್ಯಾನ್ಸರಿಗೆ, ಕರುಳಿನ ಕ್ಯಾನ್ಸರಿಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಸಾಧ್ಯ ಇದ್ದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಅವು ಐಡಿಯಲ್ ಅಂತ ಯಾವುದೂ ಇಲ್ಲ. ಆದರೆ ಅದರದ್ದು ಸೆನ್ಸಿಟಿವ್ ಅದು ಎಷ್ಟರ ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳ್ಳೆ ಟೆಸ್ಟ್ಗಳಿದ್ದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟಿಗೂ ಒಳ್ಳೇದಿದ್ದಾವೆ, ಕರುಳಿನ ಕ್ಯಾನ್ಸರಿಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು ಅಂಡಾನುಗಳದ್ದು ಲೇಡೀಸ್ ಅವ್ರದ್ದು ಅದನ್ನು ಅಷ್ಟು ಸೆನ್ಸಿಟಿವ್ ಅಂದರೆ ಡಿಟೆಕ್ಟ್ ಮಾಡುವಂಥ ಈಸಿಯಾಗಿ ಸಿಗೋ ಅಂಥ ಟೆಸ್ಟ್ಗಳಿಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್ ರಿಪೀಟೆಡ್ ಟೆಸ್ಟಿಂಗ್ ಅನ್ಬೇಕಾಗತ್ತೆ.
1: ಈಗ ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡ್ತೀರಾ ತಾವು?
2: ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಕಣಗಳನ್ನು ನೋಡ್ತೀವಿ. ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೀವಾ, ಕೆಲವೊಂದ್ಸತಿ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬಂದಿದ್ದಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಇದು ಅಲ್ಲದೆ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಅಲ್ಲದೆನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿನ ನೋಡ್ಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ ಬೋನ್ ಮ್ಯಾರೋ, ಅದನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗೆ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗತ್ತೆ. ಇದು ಇನ್ವೇಸಿವ್ ಟೆಕ್ನಿಕ್ ಅನ್ನ ಹೇಳ್ತೀವಿ, ಬಟ್ ಅದು ತುಂಬಾ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದ್ರೆ ನಾವು ರಕ್ತದಲ್ಲಿ ಕಣಗಳನ್ನಲ್ದೆ ನೀರು ಅಂದ್ರೆ ಪ್ಲಾಸ್ಮಾ ಅಂತ ನೋಡ್ತೀವಿ, ಅದರಲ್ಲಿ ಕೆಲವು ಈ ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ, ಅದನ್ನ ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ CA125 ಅಂತ ಒಂದು ಟ್ಯೂಮರ್ ಮಾರ್ಕರ್ ಇದೆ, ಇಲ್ಲ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೆಲವೊಂದ್ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ, ಇಲ್ಲ ಟೆಸ್ಟಿಸ್ ಅಂದ್ರೆ ಬೀಜ ಟೆಸ್ಟ್ ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕೆಲವೊಂದು ಪ್ರೋಟೀನ್ಗಳನ್ನು ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನು ನಾವು ಕಂಡುಹಿಡಿಬಹುದು. ಅದರಿಂದ ಅದು ನಮ್ಮ ಡಯಾಗ್ನೋಸಿಕ್ಗೂ ಅಂದರೆ ರೋಗ ಪತ್ತೆಗೂ ಸಹಕಾರ ಆಗತ್ತೆ. ಸೊ ರಕ್ತ ಟೆಸ್ಟಲ್ಲಿ ಹಲವಾರು ಟೆಸ್ಟ್ಗಳಿದ್ದಾವೆ. ಅವುಗಳದ್ದು ಇದನ್ನ ಅಂದ್ರೆ ನಾವು ಯಾವ ರೋಗವನ್ನ ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್ ಆ ಪ್ರೋಟೀನ್ ಅಂಶವನ್ನ ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದಾವೆ. ಈಗ ಫೈನಲಿ ಏನು ಅಂದ್ರೆ ಕೆಲವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ, ಅವ್ರು ಹೇಳ್ತಾರೆ ರಕ್ತ ಟೆಸ್ಟ್ದಿಂದ ಕ್ಯಾನ್ಸರ್ ಕಂಡುಹಿಡಿಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವ ತಂತುವಿನ ಪ್ರೋಟೀನ್ ಕಣಗಳನ್ನು, ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಅವುಗಳನ್ನು ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್ ಕಣ ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋಅಪ್ ಆಫ್ ದ ಟ್ರೀಟ್ಮೆಂಟಲ್ಲಿ ಅಂದರೆ ಲಂಗ್ ಕ್ಯಾನ್ಸರಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನು ಬ್ಲಡ್ಡಲ್ಲಿ ಕಂಡುಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಟಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್ ಅದನ್ನು ನಾವು ಲಿಕ್ವಿಡ್ ಬಯೋಪ್ಸಿ ಅಂತ ಹೇಳ್ತೀವಿ ಅದನ್ನು ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸ್ಲೇಬೇಕು. ಎನೀಮಿಯಾ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ, ರಕ್ತ

0: ವೈದ್ಯರು ಕೇಳಿದ ಎಲ್ಲ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬಾ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದು ಒಂದು ಆಪರೇಷನ್ ಆಗಿರುತ್ತೆ, ಈಗೇನೋ ಗಂಟಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ, ಅವನು ಹೇಳದ ಇರ್ಬೋದು, ಮುಚ್ಚಿಡ್ಬೋದು, ಇರೋದು ಅದೇನಾಗಿರ್ಲಿಲ್ಲ, ಆರಾಮಾದೆ ನಾನು 8-10 ವರ್ಷದಿಂದೋ 5 ವರ್ಷದಿಂದೋ 2 ವರ್ಷ. ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು, ನಾವು ಹೇಗೆ ಲಾಯರ್ ಹತ್ರ ಹೋದ್ರೆ ಯಾವುದು ಮುಚ್ಚಿಡಬಾರ್ದು ಅಂತ ಹೇಳ್ತಾರ, ವೈದ್ಯರ ಹತ್ರನೂ ಯಾವುದೇ ವಿಷಯವನ್ನು ನಾವು ಮುಚ್ಚಿಡಬಾರ್ದು. ಎರಡನೇದು ದ ಬೇಸ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದ್ರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ, ಅದ್ರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ಗಳನ್ನು ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಬೇಸಿಕ್ ಅಂದ್ರೆ ಏನು? ನಾರ್ಮಲ್, ನಾನು ಇವಾಗ ಹೇಳದಂಗೆ ಬ್ಲಡ್ ಟೆಸ್ಟ್ ಅಲ್ಲಿ ಕಣಗಳನ್ನ ಕೌಂಟು ಅದೆಲ್ಲನೂ ನೋಡೋದು. ಎರಡನೇದು ಚೆಸ್ಟ್ ಎಕ್ಸ್ರೇ. ಮೂರನೇದು ಇವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅನ್ನೋದು ನಾರ್ಮಲ್, ಅದು ಬೇಸಿಕ್. ಇವಾಗ ಅವನು ರೋಗಿಯು ಕೊಟ್ಟಿರುವ ಕಂಪ್ಲೇಂಟ್ ಅಥವಾ ಇದರಿಂದ ಪ್ಲಸ್ ವೈದ್ಯರು ತಪಾಸಣೆ ಮಾಡಿದ ನಂತರ ಅವನಿಗೆ ಈ ಅಂಗಾಂಗದ ಬಗ್ಗೆ ನಾನು ಮಾಡಬೇಕು ಅಂತಂದರೆ ಆ ಅಂಗಾಂಗಕ್ಕೆ ಸೇರಿದ ಕೆಲವು ಟೆಸ್ಟ್ಗಳನ್ನು ಹೇಳ್ಬೋದು. ಉದಾಹರಣೆಗೆ ಈಗ ಲಿವರ್, ಅವನು ಜಾಂಡಿಸ್ ಆಗಿರುತ್ತೆ, ಅವನು ಹೇಳಬೇಕು. ಅವನು ಆಲ್ಕೋಹಾಲಿಕ್ ಇರ್ಬೋದು, ಇಲ್ಲದೇ ಇರ್ಬೋದು, ಅವನು ಹೇಳಬೇಕು. ಸೊ ಅವನು ಟೆಸ್ಟ್ ಮಾಡಿದಾಗ ಇವನಿಗೆ ಆಲ್ಕೋಹಾಲಿಂದು ಪ್ರಾಬ್ಲಮ್ ಏನೋ ಇದೆ, ಲಿವರ್ ಇದೆ, ಯಾಕಂದರೆ ಅವನಿಗೆ ಜಾಂಡಿಸ್ ಆಗಿರುತ್ತೆ. ಅವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆಮೇಲೆ ಅದರಲ್ಲೂ ನಾನು ಹೇಳ್ದಂಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, ಅದು ವ್ಯತ್ಯಾಸ ಆಗುತ್ತೆ. ಇವಾಗ ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ, ಎಕ್ಸ್ರೇಲಿ ಏನೋ ಕಾಣಿಸುತ್ತೆ, ಎಲ್ಲ ಕಾಯಿಲೆಗಳು ನಾರ್ಮಲ್ ಚೆಕ್ಸ್ ಎಕ್ಸ್ರೇಯಿಂದ ಗೊತ್ತಾಗಲ್ಲ. ಆದರೆ ಒಂದು ಸ್ಮೋಕರ್ ಬರ್ತಾನೆ, ನನಗೆ ಕೆಮ್ಮು ಸರ್ ನಿಲ್ತಾನೆ ಇಲ್ಲ, ಕೆಮ್ಮಲ್ಲಿ ಒಂಚೂರು ರಕ್ತ ಬಂತು ಮೊನ್ನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ನಾವು ಪ್ಲೇನ್ ಎಕ್ಸ್ರೇಕ್ಕಿಂತ ಸ್ವಲ್ಪ ಹೈಯರ್ ಟೆಸ್ಟು ಸಿ ಟಿ ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ, ಇಲ್ಲ MRI ಸ್ಕ್ಯಾನಿಗೆ ಹೋಗ್ಬೇಕಾಗತ್ತೆ. ಆ ಎಕ್ಸ್ರೇದು ಡಯಾಗ್ನೋಸ್ಟಿಕ್ ಇದೇನೇ ಬೇರೆ ಇರುತ್ತೆ, ಬಟ್ ದೀಸ್ ಆರ್ ದ ಟೆಸ್ಟ್. ಇವಾಗ ಏನೂ ಇಲ್ಲಪ್ಪ, ಕೆಲವೊಂದ್ಸತಿ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ, ಚೆಸ್ಟ್ ಎಕ್ಸ್ರೇನೂ ನಾರ್ಮಲ್ ಬರುತ್ತೆ. ಇವಾಗ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲಿ ಗೆಡ್ಡೆ ಇದೆ, ಬಟ್ ಪೇಷಂಟಿಗೆ ಏನೂ ಕಾಣಿಸಲ್ಲ, ಅದು ಒಂದೇ ಗೆಡ್ಡೆ. ಬಟ್ ಆ ಬ್ರೆಸ್ಟಲ್ಲಿ ಬಂದಿರೋ ಆ ಗೆಡ್ಡೆ ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪ್ರೂವ್ ಮಾಡಬೇಕು, ಪರೀಕ್ಷಿಸಬೇಕು. ಆವಾಗ ಏನು ಮಾಡ್ತೀವಿ ನಾವು, ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ, ಮ್ಯಾಮೋಗ್ರಫಿಯಲ್ಲಿ ಗೊತ್ತಾಗತ್ತೆ. ಆದರೆ ಕೆಲವೊಂದು ಪ್ರತಿಯೊಂದು ಟೆಸ್ಟು 100% ಪ್ರೂಫ್ ಅಲ್ಲ, ಅದನ್ನು ಪಕ್ಕ ಪರಿಶೀಲಿಸಬೇಕಾಗತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದರೆ ಎವಿಡೆನ್ಸ್ ಬೇಕು ಅದಕ್ಕೆ, ಹೌದು ಇದು ಕ್ಯಾನ್ಸರ್ ಗೆಡ್ಡೆನೆ ಹೌದು ಅಂತೆ, ಅದಕ್ಕೆ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಬ್ರೆಸ್ಟ್ ಅಂತ ನಾವು ತಗೊಂಡಾಗ ಅಲ್ಲೊಂದು ಗೆಡ್ಡೆ ಇದೆ, ಬ್ರೆಸ್ಟಲ್ಲಿ ಬರೋ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಹಾರ್ಮೋನಲ್ ವೇರಿಯೇಷನ್ನಿಗೂ ಗೆಡ್ಡೆಗಳು ಬರ್ತವೆ. ಸೊ ಆ ಗೆಡ್ಡೆಯನ್ನು ನೋಡಿದ ತಕ್ಷಣ ಅದಕ್ಕೊಂದು ಚಿಕ್ಕ ಸೂಜಿ ಹಾಕಿಬಿಟ್ಟು ಆ ಗೆಡ್ಡೆ ಕಣಗಳನ್ನು ತಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ಟೇನ್ ಮಾಡಿಬಿಟ್ಟು ನೋಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ಹೇಳ್ತೀವಿ, ಹೌದು ಇದು ಕ್ಯಾನ್ಸರ್ ಗೆಡ್ಡೆ, ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಇವಾಗ ಕೆಲವರು ಈಗ ಈಗಿನ ದಿನ ಮುಂಚೆ ಎಲ್ಲ ಒಂದು ಚಿಕ್ಕ ಸೂಜಿನ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಬ್ರೆಸ್ಟ್ಗೆ, ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತೀವಿ. ಇಟ್ಸ್ ನಥಿಂಗ್ ಬಟ್ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಂಗೆನೇ ಪಾರ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಜಿ ಹಾಕಿಬಿಟ್ಟು ಅದರೊಳಗಿಂದ ಪುಟ್ಟದ ಒಂದಿಷ್ಟು ಕಣಗಳು ತಗೊಂಡ್ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಬಯೋಪ್ಸಿ ಮಾಡ್ತಾರೆ. ಸೊ ಆ ಗೆಡ್ಡೆಯೊಳಗಿಂದ ಒಂದು ಚಿಕ್ಕದೊಂದು ಟಿಶ್ಯೂ ಅಂತ ತಗೊಂಡ್ಬಿಟ್ಟು ಸೂಜಿ ಹಾಕಿ ಅದನ್ನು ನಾವು ಸ್ಟಡಿ ಮಾಡಿ ಆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಹೌದೋ ಅಲ್ಲವೋ ಅಂತೇಳಿ ದೃಢಪಡಿಸ್ತೀವಿ.
1: ಈಗ ತಾವು ಹೇಳಿದ್ರಿ CT ಮತ್ತೆ MRI ಕೆಲವೊಮ್ಮೆ ಮಾಡಬೇಕಾಗುತ್ತೆ ಅಂತ ಹೇಳಿ, ಏನಿದು CT ಮತ್ತೆ MRI ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನು ಮಾಡ್ತೀರಾ?
0: CT ಅಂದ್ರೆ ಕಂಪ್ಯೂಟರೈಸ್ಡ್ ಟೊಮೋಗ್ರಫಿ, ಇವೆಲ್ಲ ಎಕ್ಸ್ರೇಗಳದ್ದು ಒಂದೊಂದು ವಿಧಾನಗಳು, ಒಂದೊಂದು ಇದುಗಳು. ಈ ಎಕ್ಸ್ರೇಗಳು ಈಗ ನನಗೊಂದು ಚೆಸ್ಟ್ ಅಲ್ಲಿ ಒಂದು ಇಲ್ಲ ಕೆಮ್ಮ ಬಂತು ಏನೋ ಬಂತು, ಸೊ ನಾನು ಡಾಕ್ಟರ್ ಹೇಳ್ತಾರೆ CT ಸ್ಕ್ಯಾನ್ ಮಾಡಿಸ್ಬೇಕು ಅಂತೇಳಿ. ಈ CT ಸ್ಕ್ಯಾನ್, MRI ಇಲ್ಲ ಅಲ್ಟ್ರಾಸೌಂಡ್ ಅಂತ ನಾವು ಈಗ ಹೊಟ್ಟೆ ಈಸ್ ಎ ಮ್ಯಾಜಿಕ್ ಬಾಕ್ಸ್ ಅಂತೀವಿ ನಾವು, ಯಾಕಂದ್ರೆ ಹೊರಗಿಂದ ಏನು ಈವನ್ ನಮ್ಗೆ ಹೊರಗಿಂದ ಕಾಣಿಸ್ಕೊಂಡ್ರು ಎಕ್ಸ್ರೇಯಲ್ಲಿ ಗೊತ್ತಾದ್ರೂ ಓಪನ್ ಮಾಡಿದಾಗ ಸರ್ಜನ್ಗೆ ಅದು ಬೇರೆ ರೀತಿನೇ ಕಾಣಿಸುತ್ತೆ. ಹಾಗಾಗಿ ಅದೊಂದು ಮ್ಯಾಜಿಕ್ ಬಾಕ್ಸ್ ಅದು ಹೊಟ್ಟೆ ಅನ್ನೋದು. ಅಲ್ಟ್ರಾಸೌಂಡ್ ಅಲ್ಲಾಗ್ಲಿ, CT ಸ್ಕ್ಯಾನ್ ಅಲ್ಲಾಗ್ಲಿ, MRI ಅಲ್ಲಾಗ್ಲಿ, ಅವುಗಳಿಂದ ಅದಕ್ಕೊಂದು ಕಾಂಟ್ರಾಸ್ಟ್ ಅಂತಾನು ಕೊಡ್ತಾರೆ, ಅಂದ್ರೆ ಅದು ಬೇರೆ ರೀತಿಯೇ ಪಿಕ್ಚರ್ ಕಾಣಿಸುತ್ತೆ ರಕ್ತನಾಳದಲ್ಲಿ ಆ ಔಷಧ ಹೋಗ್ಬಿಟ್ಟು. ಅದರಿಂದ ಗೆಡ್ಡೆ ಎಷ್ಟು ದೊಡ್ಡದಿದೆ, ಅದು ಹೇಗಿದೆ, ಅದ್ರ ಪರಿಧಿ ಏನು, ಅದು ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಅದ್ರ ಪಕ್ಕಕ್ಕೆ

0: ಕೈದುಂಡೆಗಳು ಅವ್ರ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿದೆಯೋ ಇಲ್ಲೋ, ಅದು ಆಪರೇಷನ್ ಮಾಡಬಹುದಾ, ಇಲ್ಲ ಅದಕ್ಕೆ ಕೀಮೋಥೆರಪಿ ಇಂಜೆಕ್ಷನ್ಗಳನ್ನು ಕೊಡಬೇಕಾ, ಇಲ್ಲ ಏನೂ ಮಾಡಲಿಕ್ಕಾಗಲ್ವಾ? ಅವೆಲ್ಲವನ್ನು ಜಡ್ಜ್ ಮಾಡಬೇಕು ಅಂತಂದರೆ CT MRI ಬೇಕೇ ಬೇಕಾಗುತ್ತೆ. ಇದ್ರ ಮೇಲಿಂದ ಒಂದಿದೆ ಎಕ್ಸ್ರೇಯಲ್ಲಿ, ನಾವು ಅದನ್ನು ಇವಾಗ ಪಾಸಿಟ್ರಾನ್ ಎಲೆಕ್ಟ್ರಾನ್ ಟೋಮೋಗ್ರಫಿ ಅಂದರೆ ಪೆಟ್ ಸ್ಕ್ಯಾನ್ ಅಂತೀವಿ, ಎಲ್ಲರೂ ಇವಾಗ ಅದನ್ನು ಪೆಟ್ ಸ್ಕ್ಯಾನ್ ಅಂತೀವಿ. ಪೆಟ್ ಸ್ಕ್ಯಾನಲ್ಲಿ ಅದರದ್ದೇ ಆದ ಒಂದು ರೇಡಿಯೋ ಆಕ್ಟಿವ್ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ದೇಹಕ್ಕೆ ಕೊಟ್ಟು ಅದನ್ನ ಇಡೀ ದೇಹವನ್ನು ಅದು ಸ್ಕ್ಯಾನ್ ಮಾಡ್ರೆ, ಇಡೀ ದೇಹದಲ್ಲಿ ರೇಡಿಯೋ ಉಪಯೋಗದ ಏನ್ ಕೊಟ್ಟಿರ್ತೀವಿ ಅದು ಇಡೀ ದೇಹದಲ್ಲಿ ಹೋಗ್ಬಿಟ್ಟು ಅದರದ್ದು ಒಂದು ಲಕ್ಷಣ ಇರುತ್ತೆ. ಯಾಕಂದ್ರೆ ಆ ಕೆಮಿಕಲ್ಲು ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆಯೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದ. ಯಾಕಂದ್ರೆ ಕ್ಯಾನ್ಸರ್ ಕಣಗಳದ್ದು ಗುಣಗಳ ಲಕ್ಷಣದ ಮೇಲೆ ಅದನ್ನ ಆವಿಷ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಅಂತಂದ್ರೆ ಅದು ಒಂದ್ ರೀತಿ ಎಕ್ಸ್ರೇ ಸ್ಕ್ಯಾನ್ ಏನೇ, ಅದರಲ್ಲಿ ದೇಹದಲ್ಲಿ ಆ ಗೆಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದರ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಅದು ಅಂಟ್ಕೊಂಡಿದೆಯಾ, ತೆಗಿಬೋದಾ, ದೇಹದಲ್ಲಿ ಅದು ಒಂದೇ ಅಲ್ಲದೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಪೂರ್ತಿ ದೇಹದ ಚಿತ್ರಣವನ್ನು ಆ ಕಾಯಿಲೆ ಬಗ್ಗೆ ಅದು ಕೊಡುತ್ತೆ, ಅದು ಪೆಟ್ ಸ್ಕ್ಯಾನ್. ಹಾಗಾಗಿ ಎಕ್ಸ್ರೇ ಟೆಸ್ಟ್ಗಳು ಕ್ಯಾನ್ಸರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ನಾವು ರೋಗ ನಿಧಾನ ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂದರೆ ಅದು ಆದ ತಕ್ಷಣ ನಾವು ದೃಢೀಕರಿಸ್ತೀವಿ. ಈಗ ನೀವು ಲೈಸೆನ್ಸ್ ಕೊಡೋದು ಅಂತೀರ, ಹಂಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀರಾ. ಸೊ ನಮ್ಮ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಯಾವುದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ರೇ ಹೇಳುತ್ತೆ ಎಕ್ಸ್ರೇಯಲ್ಲಿ ಗೆಡ್ಡೆ ಇದೆ ಅಂತ ಹೇಳುತ್ತೆ. ಕೆಲವೊಂದ್ಸತಿ ಅದು ಒಂದು 50-60% ಅದು ಮ್ಯಾಲಿಗ್ನೆಂಟ್, ನಾವೇನಂತೀವಿ ಭಯಾನಕ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದ್ಸತಿ ಭಯಾನಕ ಇಲ್ಲದೆ ಇರೋದು ಎಕ್ಸ್ರೇಯಲ್ಲಿ ಕಾಣಿಸುತ್ತೆ. ಸೊ ಅದು ಭಯಾನಕ ಇದೆಯೋ ಇಲ್ಲೋ, ಖಚಿತವಾಗಿ ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋ ದೃಢೀಪರಿಸ್ಲಿಕ್ಕೆ ನಮ್ದು ಪೆಥಾಲಜಿ ಟೆಸ್ಟು, ಟಿಶ್ಯೂ ಟೆಸ್ಟು ಬೇಕೇ ಬೇಕು. ಬಯೋಪ್ಸಿ ಯಾಕೆ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ಗಳನ್ನು ಕೊಡ್ಬೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡಬೇಕಾಗತ್ತೆ, ಕೆಲವೊಂದು ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡಬೇಕಾಗತ್ತೆ ಅಂದ್ರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೀಮೋಥೆರಪಿ ಅಂತಂದ್ರೆ ಇಂಜೆಕ್ಷನ್ಗಳಿಲ್ಲ. ಆದ್ರೆ ಆ ಕಣಗಳು ಈ ಕರೆಂಟ್ ಸಾಮಾನ್ಯ ಜನರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟರು, ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳ್ತಾರೆ, ಅದು ರೇಡಿಯೋಥೆರಪಿ ಕೊಟ್ರೆ ಕರಗತ್ತೆ. ಎಸ್ಪೆಷಲಿ ಗಂಟ್ಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರ್ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸರ್ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನ ದೃಢೀಕರಿಸ್ಬೇಕು, ಹೌದು ಈ ಕಾಯಿಲೆ ಹೌದು. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವು ಹೇಳ್ತೀವಿ.
1: ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.

ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಚ್ಚುವಂತಹ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ದಿನಪತ್ರಿಕೆಗಳು

0: ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲ ಸೌಕರ್ಯವನ್ನ ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷಾ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನ ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2030-31 ಸಾಲಿನವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 24,000 ಕೋಟಿ ರೂಪಾಯಿಯನ್ನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ, ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನ ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕಾಗತ್ತೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ಇರುವಂತಹ ಕೇಂದ್ರ ಸರ್ಕಾರದ ಸುಮಾರು 11 ಇಲಾಖೆಗಳ ಮೂಲಕ ನಡೀತಾ ಇರುವಂತಹ 36 ಯೋಜನೆಗಳನ್ನ ಕೂಡ ಸಂಯೋಜನೆಯನ್ನ ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ

0: ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ, ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆಯ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರ ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರೆ ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ, ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ, ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನೆಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ, ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನ ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ, ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳೋದು, ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು ಎರಡು ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ PMIndia.gov.in ಇದನ್ನ ಸಂಪರ್ಕಿಸಬಹುದು ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8 ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ

0: ಭಾರತಿ ರಾಜಾ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯೂ ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023 ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಮುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೈನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 1:27. ಚಿತ್ರಗೀತೆಗಳು. ಗೌರಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಕುವೆಂಪು ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಸಂಕೇತ ನೀಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
3: ಎಷ್ಟಂದರೂ ಕ್ಷತ್ರಿಯ ಧರ್ಮವಲ್ಲವೇ, ಕ್ಷತ್ರು ಎಷ್ಟೇ ಬಲಾಢ್ಯನಾಗಿದ್ದರೂ ರಣರಂಗದಿಂದ ಹಿಂತಿರುಗುವಂತಿಲ್ಲ. ಅದಕ್ಕಾಗಿ ಅರ್ಜುನ ಕರ್ಣಜನನ್ನು ಕರೆದು ಹೇಳುತ್ತಾನೆ, ಹೋಗು ಹಸ್ತಿನಾಪುರಕ್ಕೆ ಹೋಗು, ಮುರಹರನನ್ನು ಧರ್ಮಜನನ್ನು ಕಾಣು, ಇಲ್ಲಿಯ ಪರಿಸ್ಥಿತಿಯನ್ನು ವಿವರಿಸು, ನೀನು ಹೋಗಬೇಕು ಎಂದು ಹೇಳಿದಾಗ, ಬೇರೆಯವರಾಗಿದ್ದರೆ ಮಹದಾಜ್ಞೆ ಎಂದು ಹಸ್ತಿನಾಪುರಕ್ಕೆ ಹೊರಡುತ್ತಿದ್ದರೋ ಏನೋ, ಆದರೆ ವೃಷಧ್ವಜ ಕೋಪದಿಂದ ಅರ್ಜುನನಿಗೆ ಕೈ ಮುಗಿದು ಹೇಳುತ್ತಿದ್ದಾನೆ,

ಕೇಸರಿಯ ಉದರದಲ್ಲಿ ಕೇಸರಿಯಲ್ಲದೆ ಬೇರೆ ಪ್ರಾಣಿ ಜನಿಸುವುದುಂಟೆ? ಭಾಸ್ಕರ ಪುತ್ರನಾದ ಕರ್ಣನ ಮಗನಲ್ಲವೇ? ಏಕಾಂಗಿಯಾಗಿ ಹೋರಾಟವನ್ನು ಮಾಡಿ ಕೊನೆಗೆ ಶಾಪದಿಂದ ತಾನು ದೇಹತ್ಯಾಗ ಮಾಡುವಂತಹ ಪರಿಸ್ಥಿತಿಯನ್ನ ತಂದುಕೊಂಡಿರುವಂತಹ ಕರ್ಣಜ ಹೇಳುತ್ತಿದ್ದಾನೆ. ಛೇ, ನಿನ್ನ ಬಿಟ್ಟು ನಾನು ಹಸ್ತಿನಾಪುರಕ್ಕೆ ಹೋಗಬೇಕೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾನು ಆ ರೀತಿಯಲ್ಲಿ ಹೋದರೆ ಜೀವಗಳ್ಳನಾಗುತ್ತೇನೆ, ಹೇಡಿಯಾಗುತ್ತೇನೆ. ಕ್ಷತ್ರಿಯರಿಗೆ ಒಂದೇ ಗೆಲುವು, ಇಲ್ಲ ಸಾವು. ಸೋಲು ಅನ್ನುವುದು ಅವರಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಹೇಳುತ್ತಾನೆ ವೃಷಕೇತು, ತಂದೆ ನೀನು ಯೋಚನೆ ಮಾಡಬೇಡ. ಆತನ ಪೌರುಷವನ್ನ ನಾನು ಕ್ಷಣ ಮಾತ್ರದಲ್ಲೇ ಕರಗಿಸಿ ಅವನನ್ನ ಸೋಲಿಸುತ್ತೇನೆ, ನಿನಗೆ ಜಯವನ್ನುಂಟು ಮಾಡುತ್ತೇನೆ ಎಂದು ವೀರಾವೇಶದಿಂದ ಹೇಳುತ್ತಾನೆ. ಆಗ

ಮಗನಲ್ಲಿ ಪಿತೃಭಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಹೇಳ್ತಾನೆ ವೃಷಕೇತು, ನಾನು ಈ ರೀತಿಯಲ್ಲಿ ಹಿಂಜರಿದು ಹಸ್ತಿನಾಪುರಕ್ಕೆ ಹೋದರೆ ಅಲ್ಲಿ ನನ್ನ ತಂದೆ ಏನಂದುಕೊಳ್ತಾನೆ? ಮಹಾಪತಿವ್ರತೆಯಾಗಿರುವಂತಹ ತಾಯಿಯ ಗರ್ಭದಲ್ಲಿ ಜನಿಸಿದ ನಾನು, ಪತಿವ್ರತೆಯಾಗಿರುವಂತಹ ಪತ್ನಿಯನ್ನ ಹೊಂದಿರುವಂತಹ ನಾನು, ನಿನ್ನೊಬ್ಬನನ್ನ ಈ ರೀತಿ ರಣಾಂಗಣದಲ್ಲಿ ಬಿಟ್ಟು ಜೀವಗಳನ್ನಾಗಿ ಹೋದರೆ ಖಂಡಿತವಾಗಿ ಇದು ಕ್ಷತ್ರಿಯ ಧರ್ಮಕ್ಕೆ ಅಪಮಾನವೆಸಗಿದಂತೆ. ಹಾಗಾಗಿ ನಾನು ಆತನನ್ನ ಎದುರಿಸುತ್ತೇನೆ, ನನ್ನ ಪರಾಕ್ರಮವನ್ನ ತೋರಿಸುತ್ತೇನೆ ಎಂದು ಕರ್ಣಸುತ ಹೇಳುತ್ತಾನೆ.

ವೀರ ಪ್ರಾರ್ಥನೆ. ಬೊಬ್ಬರು ವಾಹನ ಕೋಟಿ ಕೋಟಿ ಸುಭಟರೊಂದಿಗೆ ಬರಲಿ. ಆದರೆ ನಾನಿಂದು ನಿನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವಂತೆ ಅಥವಾ ನಮ್ಮ ಸೈನ್ಯಕ್ಕೆ ಜಯವನ್ನುಂಟು ಮಾಡುವಂತೆ ಮಾಡುತ್ತೇನೆ. ಆತನು ಎಂತಹ ಬಲಾಢ್ಯನಾಗಿರಲಿ ಎಂದು ಆತನ ಎದುರಿಗೆ ನಿಂದು ತನ್ನ ದಿವ್ಯವಾದ ಅಸ್ತ್ರಗಳನ್ನು ಬಿಡುತ್ತಿದ್ದಾನೆ. ಮಂದಮತಿ, ಪಾರ್ಥಸುತ, ನಿಲ್ಲು ಎಂದು ಆತನನ್ನ ತಡೆಯುತ್ತಿದ್ದಾನೆ. ಮುಂದೆ

ಇಲ್ಲಿ ಬಬ್ರುವಾಹನ ಆತನನ್ನ ಛೇಡಿಸುತ್ತ ಮಾತನಾಡುತ್ತಿದ್ದಾನೆ. ಒಳ್ಳೆಯದೇ ಆಯ್ತು, ನೀನು ಕರ್ಣಸುತನಲ್ಲವೇ? ನಿಜ, ಕರ್ಣನನ್ನ ನನ್ನ ತಂದೆ ಕೊಂದಿದ್ದಾನೆ. ಈಗ ಕರ್ಣಸುತನನ್ನ ಆತನ ಸುತ ಅಂದರೆ ಅರ್ಜುನನ ಸುತನಾದ ಬಬ್ರುವಾಹನ ಕೊಲ್ಲುತ್ತಾನೆ. ಹಾಗಾಗಿ ನೀನು ಯುದ್ಧಕ್ಕೆ ಬಂದಿದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಆತನನ್ನ ನಿಂದಿಸುತ್ತ ಛೇಡಿಸುತ್ತ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಲು ಪ್ರಾರಂಭಿಸುತ್ತಾನೆ. ರಣಾಂಗಣ ಅತ್ಯಂತ ಘೋರವಾಗಿ ನಡೆಯುತ್ತಿದೆ.

ಈಗ ಕವಿ ಇನ್ನೊಂದು ಹೋರಾಟವನ್ನ ವರ್ಣಿಸ್ತಾ ಇದ್ದಾನೆ. ಯಾಕಂತಂದರೆ ಕರ್ಣಾರ್ಜುನರ ಕಾಳಗ ಅಂದು ನಡೆದಿತ್ತು, ಈಗ ಕರ್ಣಸುತನ ಮತ್ತು ಅರ್ಜುನ ಸುತರ ಕಾಳಗ ನಡೆಯುತ್ತಿದೆ. ಈತ ಬಿಟ್ಟ ಅಂಬಿಗೆ ಆತ ಇನ್ನೊಂದು ಅಮ್ಮನ ಬಿಡುತ್ತಿದ್ದಾನೆ. ಆಗ್ನೇಯಾಸ್ತ್ರ ಈತ ಬಿಟ್ಟರೆ ವರ್ಣಾಸ್ತ್ರದಿಂದ ಅದನ್ನ ಅಳವರಿಸಿಕೊಳ್ಳುತ್ತಿದ್ದಾನೆ. ಈ ರೀತಿಯಲ್ಲಿ ಯಾರೋ ಮೇಲಿಲ್ಲ, ಯಾರೋ ಕೆಳಗಿಲ್ಲ ಅನ್ನುವಂಥ ರೀತಿಯಲ್ಲಿ ಒಬ್ಬರಿಗೊಬ್ಬರು ಶಸ್ತ್ರಾಸ್ತ್ರಗಳ ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ. ಆತ ಬಿಟ್ಟ ಅಸ್ತ್ರವನ್ನ ಈತ ಮಧ್ಯದಲ್ಲಿ ಕತ್ತರಿಸುತ್ತಿದ್ದಾನೆ. ಯುದ್ಧ ಅತ್ಯಂತ ಘೋರವಾಗಿ ನಡೆಯುತ್ತಿರುವಂತಹ ಸಂದರ್ಭ.

ಗುರುಗಳಿಂದಲೇ ಹೊಗಳಿಸಿಕೊಂಡಿರುವಂಥವನು ಪಾರ್ಥ, ಬಿಲ್ಲುವಿದ್ಯೆಯಲ್ಲಿ ನಿನ್ನಂತಹ ವೀರನನ್ನ ನಾನು ಕಾಣೆ ಎಂದು, ಅದಕ್ಕೆ ತಕ್ಕುದಾದ ರೀತಿಯಲ್ಲಿ ಬಿಲ್ಲುವಿದ್ಯೆಯನ್ನು ಕಲಿತವನು ಕರ್ಣ. ಅಂದು ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಕರ್ಣಾರ್ಜುನರ ಯುದ್ಧವೆಂದರೆ ಅದು ಅವಿಸ್ಮರಣೀಯ. ಅಂತಹ ಯುದ್ಧ ಇನ್ನು ನಡೆಯಲು ಸಾಧ್ಯವೇ ಇಲ್ಲ ಎಂಬಂತಹ ಪ್ರತೀತಿಯು ಕೂಡ ಇದೆ. ಆದರೆ ಇಂದು ಅದಕ್ಕೆ ಸಮನಾದ ಯುದ್ಧ ಕರ್ಣಸುತ ಮತ್ತು ಅರ್ಜುನ ಸುತರ ನಡುವೆ ನಡೆಯುತ್ತಿದೆ. ಹೇಗೆ ಆತನ ಬಾಣವನ್ನ ಈತ ಕತ್ತರಿಸುತ್ತಿದ್ದಾನೆ, ಈತನ ಬಾಣವನ್ನ ಆತ ಕತ್ತರಿಸುತ್ತಿದ್ದಾನೆ, ಇಬ್ಬರೂ ಕೂಡ ಅತ್ಯಂತ ಘೋರವಾದ ರೀತಿಯಲ್ಲಿ ಯುದ್ಧವನ್ನು ಮಾಡುತ್ತಿದ್ದಾರೆ. ವೃಷಕೇತುವಿನ ಮೇಲೆ ಬಬ್ರುವಾಹನ ಅನೇಕ ದಿವ್ಯಾಸ್ತ್ರಗಳನ್ನು

ವೃಷಕೇತು ತನ್ನಲ್ಲಿರುವಂತ ದಿವ್ಯಾಸ್ತ್ರಗಳನ್ನೆಲ್ಲ ಬಬ್ರು ವಾಹನ ಮೇಲೆ ಪ್ರಯೋಗ ಮಾಡುತ್ತಿದ್ದಾನೆ. ಮಣಿಪುರದ ಅರಸನು ಕೆರಳಿದ. ತನ್ನಲ್ಲಿರುವಂತಹ ದಿವ್ಯಾಸ್ತ್ರವನ್ನ ಪ್ರಯೋಗಿಸಿ ಆತನನ್ನ ನಭೋಮಂಡಲಕ್ಕೆ ಎತ್ತಿಕೊಂಡು ಹೋಗಿ ಅಲ್ಲಿ ಸುಂಟರ ಗಾಳಿ ಬಂದಂತೆ ಗಿರಗಿರನೆ ತಿರುಗಿಸಿ ಮತ್ತೆ ತರೆಗುರುಳುವಂತೆ ಮಾಡಿದ. ಒಮ್ಮೆ ವೃಷಕೇತುವಿಗೆ ಆಶ್ಚರ್ಯವಾಯಿತು.

ಯುದ್ಧದಲ್ಲಿ ಸಾಮಾನ್ಯವಾಗಿ ವೈರಿಯನ್ನು ಹೊಗಳುವಂತಹ ಒಂದು ಪರಿಪಾಠವಿದೆ. ಇಲ್ಲಿ ಬಬ್ರುವಾಹನ ವೃಷಕೇತುವನ್ನು ಹೊಗಳುತ್ತಿದ್ದಾನೆ, ನಾನು ಅನೇಕ ವೀರ ಯೋಧರನ್ನು ಕಂಡಿದ್ದೇನೆ, ಆದರೆ ನಿನ್ನ ಬಿಲ್ವಿದ್ಯಾ ಪ್ರದರ್ಶನಕ್ಕೆ ನಾನು ಮೆಚ್ಚಿದೆ ಅಂತ ಹೇಳಿ ಸಾವರಿಸಿಕೊಂಡಿರುವಂತಹ ಆತನನ್ನ ಇನ್ನೊಮ್ಮೆ ತನ್ನ ದಿವ್ಯಾಸ್ತ್ರದಿಂದ ಮತ್ತೆ ಅನುಭವ ಮಂಡಲಕ್ಕೆ ಎತ್ತಿಕೊಂಡು ಹೋಗುವಂತೆ ಮಾಡಿ ಗಿರಗಿರನೆ ತಿರುಗಿಸಿ ಮತ್ತೆ ಧರೆಗುರುಳುವಂತೆ ಮಾಡುತ್ತಾನೆ ಬಬ್ರುವಾಹನ.

ಲಕ್ಷ್ಮೀಶ ಕವಿ ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ಹೇಳುತ್ತಿದ್ದಾನೆ. ನಭೋಮಂಡಲಕ್ಕೆ ಹೋದಂತಹ ಕರ್ಣಸುತ ತನ್ನ ತಂದೆಯ ತಂದೆಯಾದ ಸೂರ್ಯನನ್ನ ನಮಿಸಿ ಅಲ್ಲಿಂದ ಮತ್ತೆ ಬಬ್ರುವಾಹನನ ಶಸ್ತ್ರಾಘಾತಕ್ಕೆ ಸಿಲುಕಿ ಮತ್ತೆ ಕೆಳಗೆ ಬೀಳುತ್ತಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಲಕ್ಷ್ಮೀಶ ಕವಿ ತನ್ನ ವರ್ಣನೆಗೆ ಮೆರುಗನ್ನು ಕೊಡುತ್ತಿದ್ದಾನೆ. ನಂತರ

ರಣರಂಗದಲ್ಲಿ ವೀಕ್ಷಿಸುತ್ತಿದ್ದಾನೆ ಪಾರ್ಥ ಕರ್ಣಜ. ಇಂತಹ ಒಂದು ಅವಘಡಕ್ಕೆ ಸಿಲುಕಿಕೊಂಡಿದ್ದರೂ ಕೂಡ ಥಟ್ಟನೆ ಭೂಮಿಗೆ ಬಿದ್ದ ಚೆಂಡು ಹೇಗೆ ಪುಟಿದೇಳುತ್ತಿದೆಯೋ ಹಾಗೆ ಸಾವರಿಸಿಕೊಂಡು ಎದ್ದು ತನ್ನ ದಿವ್ಯಾಸ್ತ್ರಗಳಿಂದ ಬಬ್ರುವಾಹನನನ್ನು ಕೂಡ ಒಮ್ಮೆ ನಭೋಮಂಡಲಕ್ಕೆ ಎತ್ತಿ ಅಲ್ಲಿ ಆತ ಕಿರುಗಿರನೆ ತಿರುಗುವಂತೆ ಮಾಡಿರೋದನ್ನ ನೋಡುತ್ತಿದ್ದಾನೆ. ಅರ್ಜುನನಿಗೆ ಸಂತಸವಾಗುತ್ತಿದೆ. ಬಬ್ರುವಾಹನನ ಮೇಲೆ ಪ್ರಯೋಗಿಸಿರುವಂತ ಬಾಣಗಳನ್ನು ನೋಡಿ ಬೆರಗಾಗುತ್ತಿದ್ದಾನೆ ಅರ್ಜುನ. ನಂತರ

ಮತ್ತೆ ಇಲ್ಲಿ ಕವಿ ರಾಮಾಯಣದ ವಿಚಾರವನ್ನ ತೆಗೆದುಕೊಳ್ತಾ ಇದ್ದಾನೆ. ಕರ್ಣನ ಮಗನ ದಿವ್ಯಾಸ್ತ್ರಕ್ಕೆ ಬಬ್ರುವಾಹನ ನಭೋಮಂಡಲಕ್ಕೆ ಚಿಮ್ಮಿ ಸಂಪಾತಿ ಕೆಳಗೆ ಬೀಳುವಂತೆ, ಅಂದ್ರೆ ಇದು ರಾಮಾಯಣದಲ್ಲಿ ಬರುವಂತಹ ಪ್ರಸಂಗ. ಸಂಪಾತಿ ಶಾಪಕ್ಕೆ ಒಳಗಾಗಿ ಗರಿಯನ್ನ ಕಳೆದುಕೊಂಡು ಧರೆಗೆ ಬೀಳುತ್ತಾನೆ. ಆ ರೀತಿಯಲ್ಲಿ ಬಬ್ರುವಾಹನನು ಕೂಡ ಕರ್ಣಜನ ಬಾಣಾಘಾತಕ್ಕೆ ಮೇಲಕ್ಕೆ ಚಿಮ್ಮಿದವನು ಗರಿಯನ್ನ ಕಳೆದುಕೊಂಡ ಸಂಪಾತಿ ಧರೆಗುರುಳಿದಂತೆ ಆತನು ಧರೆಗುರುಳುತ್ತಾನೆ. ಆದರೂ ಮತ್ತೆ ಸಾವರಿಸಿ ಯುದ್ಧವನ್ನ ಮುಂದುವರಿಸುತ್ತಿದ್ದಾರೆ.

ಪ್ರತೀತಿ ಇದೆ. ಸುಖದಲ್ಲಿ ಶಿವನನ್ನು ಧ್ಯಾನಿಸುವುದು ಅತಿ ವಿರಳ. ಅಂತೆಯೇ ದೈವವನ್ನು ಮರೆತವನು ಸಂಕಟಗಳಿಗೆ ಗುರಿಯಾಗಬೇಕಾಗುತ್ತದೆ ಎನ್ನುವ ಈ ಒಂದು ನೀತಿಯನ್ನ ಇದರಿಂದ ನಾವು ತಿಳಿದುಕೊಳ್ಳಬಹುದು. ರಥ ಸಮೇತ ಮೇಲಕ್ಕೇರಿದ ಬಬ್ರುವಾಹನನು ಒಬ್ಬೆ ಹೊಡೆಯುತ್ತಿರುವ ಕರ್ಣಸುತನಾದ ವೃಷಕೇತುವಿನ ಮಸ್ತಕದ ಮೇಲೆ ದಪ್ಪೆಂದು ಬಿದ್ದೊಡನೆ ವೃಷಕೇತು ನೋವಿನಿಂದ ನರಳಿದ. ಮತ್ತೆ ಅಸ್ತ್ರಗಳಿಂದ ಅವನು ಘಾತಿಸಿದಾಗ ವೃಷಕೇತು ಪಾರ್ಥನನ್ನು ಕುರಿತು ಹೇಳುತ್ತಿದ್ದಾನೆ.

ಹಿಂದಿನ ಯುದ್ಧದ ಸಂದರ್ಭವನ್ನ ಅರ್ಜುನನಿಗೆ ಜ್ಞಾಪಿಸುತ್ತಾ, ಅಂದು ಮಹಾಭಾರತದ ಮಹಾಸಮರದಲ್ಲಿ ನನ್ನ ತಂದೆಯ ರಥವು ಭೂಮಿಯಲ್ಲಿ ಹೂತು ಹೋದಾಗ ಸೈರಿಸುವ ದರಗಳಿಗೆ ಎಂದು ಕೇಳಿದಂತೆ ನಾನು ಸಮಯದ ಅವಶ್ಯಕತೆಗಾಗಿ ಕೇಳಲೂ ಬಿಡದೆ ಈತ ನನ್ನನ್ನು ಘಾತಿಸಿದ್ದಾನೆ ಎಂದು ಹೇಳುವುದರೊಳಗೆ ಮತ್ತೆ ಈತನನ್ನು ಧರೆಗೆ ಬೀಳಿಸಿದ ಬಭ್ರುವಾಹನ.

ಆಯಾಸವನ್ನೇ ಅರಿಯದ ಇಬ್ಬರು ಯೋಧರು ಸಾವರಿಸಿ ಸುಧಾರಿಸಿಕೊಂಡು ಮಣಿ ಖಚಿತವಾದ ರಥವನ್ನೇರಿ ಘೋರ ಸಮರಕ್ಕೆ ಮುಂದಾಗುತ್ತಿದ್ದಾರೆ. ಒಮ್ಮೆ ಭೂಮಿಯ ಮೇಲೆ ಇವರ ಕದನವಾದರೆ ಮತ್ತೊಮ್ಮೆ ಅಂತರಿಕ್ಷದಲ್ಲಿ ಮಗದಮ್ಮೆ ಮಧ್ಯ ಮಾರ್ಗದಲ್ಲಿ ಈ ರೀತಿ ಕಲಿಗಳ ಕದನ ಕಂಡು ವಿಸ್ಮಿತರಾಗಿದ್ದಾರೆ. ಸೇನೆಗಳೆಲ್ಲ ಉಘೇ ಉಘೇ ಎಂದು ಜಯಘೋಷವನ್ನು ಮಾಡುತ್ತಿದೆ.

ಮತ್ತೆ ಕವಿ ಕದನದ ವಿಸ್ತಾರವನ್ನು ತಿಳಿಸುತ್ತಾ ಒಂದೇ ಸವನೆ 5 ದಿನಗಳವರೆಗೆ ಅವರ ಕಾದಾಟ ನಡೆದಿತ್ತು ಎಂದು ಹೇಳುತ್ತಾ ಕೊನೆಗೆ ಮಣಿಪುರದ ಅರಸು ಕರ್ಣ ಸುತನನ್ನು ಪ್ರಶಂಸಿಸುತ್ತಾ, ಕಲೈ ವೃಷಕೇತು, ನಿನ್ನ ಯುದ್ಧ ಕೌಶಲ್ಯಕ್ಕೆ ನಾನು ಬೆರಗಾದೆ. ಪ್ರಪಂಚದಲ್ಲಿ ನೀನು ಅಪ್ರತಿಮ ಪಟುಭಟನು. ನಿನ್ನ ರಕ್ಷಣೆಯಾಗಬೇಕಾದರೆ ಪಾಂಡವ ಪ್ರಾಣರಕ್ಷಕನಾದ ಆ ಮಹಾವಿಷ್ಣುವಿನ ಅವ

ಕರ್ತಾರ್ಯಾದ ಶ್ರೀಪತಿಯನ್ನು ಧ್ಯಾನಿಸು ಎಂದು ಹೇಳುತ್ತಿದ್ದಂತೆ ತನ್ನಲ್ಲಿದ್ದ ಹರಿತವಾದ ಅನೇಕ ಕವಲುಗಳಿಂದ ಕೂಡಿದ ಆಯುಧವು ಕರ್ಣನ ಕತ್ತನ್ನು ಕತ್ತರಿಸಿಬಿಟ್ಟಿತು.

ದಿವ್ಯ ಶರದಿಂದ ಕತ್ತರಿಸಲ್ಪಟ್ಟ ವೃಷಕೇತುವಿನ ಶಿರವು ನಭೋ ಮಂಡಲಕ್ಕೆ ಚಿಮ್ಮಿ ನಂತರ ನರನ ಬಳಿಗೆ ನಾರಾಯಣ ಮುಕುಂದ ಮಾಧವ ಮಧುಸೂದನ ಎನ್ನುತ್ತ ವೇಗದಿಂದ ಬಿದ್ದಿ ಕರ್ಣಜನ ಶಿರವನ್ನ ಕಂಡು ವಜ್ರಾಘಾತದಿಂದ ಕಲಿಪಾರ್ಥ ಕನಲ್ದ ದುಃಖಿಸಿದ ಚಿಂತಿಸಿದ ಅಂತಹ ಸಂದರ್ಭದಲ್ಲಿ

0: ಬಾಳ ಬೆಳಕು ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾರ್ಯಕ್ರಮ ಬಾಳ ಬೆಳಕು.
2: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಒಂಥರ ವಿಶೇಷ ಅನುಭವವನ್ನ ಪಡೆದಂತಹ ವ್ಯಕ್ತಿ ಅಂತ ಅನ್ಬಹುದು. ನಿವೃತ್ತರಾಗಿ ಇದ್ರೂ ಕೂಡ ಬೇರೆ ಎಲ್ಲಾ ಕ್ಷೇತ್ರಗಳ ಒಂದು ಸೇವೆ ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ. ಯಾಕಂತಂದ್ರೆ ನಾವು ಒಂದೇ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತೀವಿ, ಮತ್ತು ಅದ್ರ ಜೊತೆಗೆ ಇನ್ನಿತರ ಕೆಲವು ಹವ್ಯಾಸಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಅನಿಲ್ ಶೆಡ್ಬಾಳ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ಕಾರ.
3: ನಮಸ್ಕಾರ
2: ಸರ್. ತಮಗೆ ವಯಸ್ಸು ಎಷ್ಟು ಸರ್ ನಿಮಗೆ?
3: ನನಗೆ 75 ವರ್ಷ.
2: 75. ನಾವು ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡಿರ್ತೀವಿ ಅದ್ರ ತರ ಓಡಾಡ್ತೀವಿ. ಆಯುಷ್ಯ, ಚಟುವಟಿಕೆ, ಇದರ ಚಲನಶೀಲತೆ, ಇದರ ಗುಟ್ಟು ಏನು ಅಂತ ಅನ್ಸುತ್ತೆ ನಿಮಗೆ?
3: ವಯಸ್ಸಿನ ಗುಟ್ಟು ಏನು ಅಂತಂದ್ರೆ, ಮೊಟ್ಟ ಮೊದಲು ಯಾವ್ದಾದ್ರು ತೊಡಗಿಸ್ಕೊಂಡಿರ್ಬೇಕು ನಾವು, ನಂಬರ್ ಒಂದು. ಎರಡನೇದು ನಾನು ಫಾಲೋ ಮಾಡೋದು ಏನಂದ್ರೆ, ಕಡಿಮೆ ತಿನ್ನೋದು, ಆಮೇಲೆ ಬೆಳಗ್ಗೆ ಎದ್ದು ನೀರು ಕುಡಿಯೋದು, ಆಮೇಲೆ ಸ್ವಲ್ಪ ವಾಕಿಂಗ್ ಅದು ಮಾಡೋದು. ಇದರಿಂದನೇ ನನ್ನ ಆರೋಗ್ಯ ಚೆನ್ನಾಗಿ.
2: ಒಂದು ಹಂತಕ್ಕೆ ಬಂದಾಗ ಆರೋಗ್ಯದ ಕಾಳಜಿ ತುಂಬಾನೇ ಮುಖ್ಯ ಅಂತಂತ ಹೇಳಿ ನಮಗೆ ಗೊತ್ತಾಗತ್ತೆ. ಮೊದಲು ಗೊತ್ತಿರಲ್ಲ, ಆವಾಗ್ಲೂ ಗೊತ್ತಿರಬೇಕು.
3: ಅಲ್ಲ, ನೀವು ಹೇಳಿದ್ರಲ್ಲ, ಮೊದಲು ಅಂತೂ ಏನು ದೇವರೇ ಚೆನ್ನಾಗಿ ಆರೋಗ್ಯ ಇಟ್ಬಿಟ್ಟಿದ್ದಾನೆ, ಹಾಗಾಗಿ ನಮ್ಗೆ ಅಷ್ಟು ಅನ್ಸಲ್ಲ. ಈಗ ನಾನು ನಮ್ಮ ಕಲೀಗ್ಸ್ಗೆಲ್ಲ ಹೇಳೋದೇನು ಅಂತಂದ್ರೆ, ನಮಗೆಲ್ಲ ವಯಸ್ಸಾಗಿದೆ, ನಾವು ವಯಸ್ಸಾದವರು ನಮ್ಮ ಮಕ್ಕಳಿಗೆ ಕೊಡುವಂತ ದೊಡ್ಡ ಗಿಫ್ಟ್ ಏನು ಅಂತಂದ್ರೆ, ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದು.
2: ನಿಜ ಮಾತ್ರ, ನಿಜವಾಗ್ಲೂ ಅಕಸ್ಮಾತ್ ಏನಾರ ಅನಾರೋಗ್ಯಕ್ಕೊಳಗಾದ್ರೆ ಅವರಿಗೆ ನಮ್ಮ ಆರೈಕೆ ಮಾಡೋಕ್ಕೂ ಸಮಯನೂ ಇರಲ್ಲ, ಅದು ಒಂಥರ ಕಿರಿಕಿರಿ ಆಗ್ಬಿಡ್ತೀವಿ. ಹಾಗಾಗಿ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಯಾಕೆ ಮಾಡ್ಕೋಬೇಕಂದ್ರೆ, ನೀವು ಹೇಳಿದ ಮಾತು ಕೊನೆಗಾಲದಲ್ಲಿ ನಮ್ಮ ಪಾಡಿಗೆ ನಾವು ಇರಬೇಕು, ನಮಗೆ ಯಾರೂ ಕೂಡ ಭಾರ ನಾವು ಅಂತ ಹೇಳಿ ಯಾರು ಅನ್ನಬಾರದು.
3: ಹೌದು,
2: ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಓಡಾಟ ಮಾಡಿ ಬಂದವರು, ಯಾವತ್ತು ಏ ಅವರು ಇಷ್ಟೆಲ್ಲ ಕೆಲಸ ಮಾಡಿದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅನುಭವ ಇದೆ ಅವರಿಗೆ, ಹಾಗಾಗಿ ತುಂಬ ಚುರುಕಾಗಿದ್ದಾರೆ ಅಂತಂತಾರೆ. ನೀವು ಬೇರೆ ಬೇರೆ ವಿಭಿನ್ನ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರಿ, ಮೊದಲಿಗೆ ನೀವು ಸೇರಿದ್ದು ಯಾವ ಇಲಾಖೆ?
3: ನಾನು 1973 ನಂದು ಎಜುಕೇಷನ್ ಮುಗೀತು. ಅವಾಗ KPSC ನಾನು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಅಂತ ಹೇಳಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ನೌಕರಿಯನ್ನ ಸ್ಟಾರ್ಟ್ ಮಾಡಿ
2: ಆರಂಭ. ಪಶು ಸಂಗೋಪನೆ ಇಲಾಖೆ.
3: ಹೌದು.
2: ಅಲ್ಲಿ ಯಾವ ಊರಿಗೆ ಹೋದ್ರಿ ಕೆಲಸಕ್ಕೆ?
3: ಬೆಳಗಾಂ.
2: ಬೆಳಗಾಂ.
3: ಬೆಳಗಾಂ ಡೈರಿಯಲ್ಲಿ ನಾನು ಕೆಲಸ ಮಾಡಿದೆ.
2: ನಿಮ್ಮ ಊರು ಯಾವುದು?
3: ನಮ್ಮೂರು ಶೇಡ್ಬಾಳ್ ಅಂತೇಳಿ, ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಅಥಣಿ ಹತ್ರ ಇದೆ, ಅದೇ ನಮ್ಮೂರು. ಆದ್ರೆ ಏನಂದ್ರೆ, ಆ ಊರು ಸರಿಯಾಗಿ ನಾವೇ ನೋಡಿಲ್ಲ, ಯಾಕಂದ್ರೆ ನಮ್ಮ ತಾತನ ಕಾಲಕ್ಕೆ ಆ ಊರು ಬಿಟ್ಬಿಟ್ಟಿದ್ದಾರೆ. ಸೊ ನಾವು ನಮ್ಮ ನೇಟಿವ್ ಪ್ಲೇಸ್ ಅಂತ ಹೇಳ್ತೀವಿ, ಬಟ್ ಮೊದಲೆಲ್ಲ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಕಳೆದ್ವಿ. 77 ನಾನು ವಿಧಾನಸೌಧಕ್ಕೆ ಬಂದೆ, ಆವಾಗಿಂದನೂ ನಾವು ಇಲ್ಲೇ ಇದ್ದೀವಿ.
2: ಬೆಂಗಳೂರಲ್ಲೇ ಆದ್ರಿ?
3: ಬೆಂಗಳೂರು
2: ವಾಸಿ. ಆದರೂ ನೋಡಿ, ನಿಮ್ಮ ಹೆಸರಿಗೆ ಅನಿಲ್ ಶೆಡ್ಬಾಳ್ ಅಂತ ಹೇಳಿ ನೀವು ಬಹಳ ಪ್ರೀತಿಯಿಂದ ನಿಮ್ಮ ಸರ್ನೇಮ್ ಇಟ್ಕೊಂಡಿದ್ದೀರಿ.
3: ಹೌದು ಹೌದು.
2: ಆ ಅಭಿಮಾನ ಬಹಳ ದೊಡ್ಡದಿರುತ್ತೆ. ನಮ್ಮ ಊರು ಅಂತಂದ್ರೆ ನಮ್ಗೆ ಬಹಳ ಶ್ರೇಷ್ಠನೇ, ಅಟ್ ಲೀಸ್ಟ್ ಹಾಗಾದ್ರೂ ಕೂಡ ನೆನಪು ಮಾಡ್ತೀವಿ. ಈಗ ತಾವು ಬೆಂಗಳೂರು ನಿವಾಸಿ ಆದ್ರಿ, ವಿಧಾನಸೌಧಕ್ಕೆ ಬಂದ್ರಲ್ಲ, ಈಗ ಅಲ್ಲಿಂದ ಹೇಗೆ ಮತ್ತೆ ಬೇರೆ ನೌಕರಿ ಮಾಡ್ಕೊಂಡ್ರ?
3: ನಾನು KPSC ಸೆಲೆಕ್ಷನ್ ಆಗಿ 1977 ವಿಧಾನಸೌಧ ಸೇರಿದೆ. ವಿಧಾನಸೌಧದಲ್ಲಿ ಹಂತ ಹಂತವಾಗಿ ನಮಗೆ ಬಡ್ತಿ ಸಿಕ್ಕು. ನಾನು ಅಲ್ಲಿಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ 2003. ಅಷ್ಟೊತ್ತಿಗೆ ನಾನು ಡೆಪ್ಟಿ ಸೆಕ್ರೆಟರಿ ಆಗಿದ್ದೆ ಅಲ್ಲಿ. ನಾನು ಅಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಆಮೇಲೆ DPAR ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್, ಅದು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಹೀಗೆ ಅನೇಕ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ವಿ ನಾನು.
2: ಸರ್, ಒಂದು ಏನಂದ್ರೆ ಅಭಿಪ್ರಾಯ, ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಕಾತರತೆ ಇರುತ್ತೆ, ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಂತ. ಒಂದ್ಸಲ ಹೋದ್ರೆ ಅಲ್ಲಿಂದ ಇನ್ನೇನು ನಾವು ಜಾಗ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದು ಬರೋಣ ಅಂತ ಇರುತ್ತೆ. ನೀವು ಅಲ್ಲಿಂದ ಪಲ್ಲಟಗೊಂಡ್ರಿ?
3: ನಾನು ಬೆಳಗಾಂನಲ್ಲಿದ್ದೆ ಇಲ್ಲಿಗೆ. ನಾನು ವಿಧಾನಸೌಧದಲ್ಲಿ ಸೆಲೆಕ್ಷನ್ ಆದಾಗ ಇಲ್ಲಿಗೆ ಬರೋಕೆ ಇಷ್ಟ ಇರಲಿಲ್ಲ ನನಗೆ. ಆಮೇಲೆ ನಮ್ಮ ತಂದೆ ಬಂದು ಇಲ್ಲೆಲ್ಲ ಪ್ರಯತ್ನ ಮಾಡಿದ್ರು, ನಮ್ಮ ಹುಡುಗನ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಅಂತ. ಅವರೊಬ್ರು ಯಾರು ಹೇಳಿದಂದ್ರೆ, ಮೆರಿಟ್ ಜಾಸ್ತಿ ಬಂದಿರೋದು ವಿಧಾನಸೌಧ ಸಿಕ್ಕಿದೆ, ಒಳ್ಳೇದು, ನೀವು ಹಿಂಗೆಲ್ಲ ಮಾಡಬೇಡಿ, ಹುಡುಗನ ಕಳಿಸಿ ಅಂತ ಹೇಳಿದ್ಮೇಲೆ ನಾನು ವಿಧಾನಸೌಧಕ್ಕೆ ಬಂದಿದ್ದು. ಬಂದಿದ್ದು ಒಳ್ಳೇದಾಯ್ತು, ಯಾಕಂದ್ರೆ ನನಗೆ ತುಂಬಾ ಒಳ್ಳೆ ಎಕ್ಸ್ಪೋಜರ್ ಸಿಕ್ತಿಲ್ಲಿ,
2: ಅನುಭವಗಳು ಸಿಕ್ತು.
3: ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಮಾತ್ರ ನಿಮಗೆ ಗೊತ್ತಾಗುತ್ತೆ. ವಿಧಾನಸೌಧದಲ್ಲಿ ಲಾಭ ಏನು ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟಲ್ಲೂ ನಿಮಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಹಾಗಾಗಿ ನಾನು ವಿಧಾನಸೌಧದಲ್ಲಿ ಇದ್ದೆ. ಆದರೂ ಕೂಡ ಕೊನೆ ಕೊನೆಗೆ ಹೆಂಗ ಅನ್ಸಕ್ ಶುರುವಾಯ್ತು ಅಂತಂದ್ರೆ, ನಾವು ಮಾಡಿದ್ದೆ ಮಾಡ್ತಾ ಇದೀವಿ, ಏನಾರು ಹೊಸದು ಮಾಡೋಣ ಅಂತ ಅನಿಸ್ಬಿಟ್ಟು, ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬರು ಕುಮಾರಸ್ವಾಮಿ ಅಂತಿದ್ದಾರೆ, ಅವರು ನನ್ನ ಬ್ಯಾಚ್ಮೇಟ್, ನಾವು ಅವರು ಕಂಪನಿ ಸೆಕ್ರೆಟರಿ ಇದು ಅಥವಾ ಸಿ ಎ ಮಾಡೋಣ ಅಂತ ಅನ್ಕೊಂಡ್ವಿ. ಫಸ್ಟ್ ಸಿ ಎ ಆಫೀಸಲ್ಲಿ ಹೋದ್ರೆ ಅವ್ರು ಹೇಳಿದ್ರು ನೀವು ನೌಕರಿಯಲ್ಲಿದ್ರೆ ಸಿ ಎ ಮಾಡಕ್ ಆಗೋದಿಲ್ಲ ಅಂತ. ಆಮೇಲೆ ಅವಕಾಶ ಎಲ್ಲಿತ್ತು ಅಂದ್ರೆ ಕಂಪನಿ ಸೆಕ್ರೆಟರಿ ಮಾಡ್ತಕ್ಕ, ಕಂಪನಿ ಸೆಕ್ರೆಟರಿ ಆದ್ರೂ ಒಳ್ಳೆ ಇದಿದೆ ಅದು, ಇಟ್ ಇಸ್ ಅ ವೆರಿ ಗುಡ್ ಡಿಗ್ರಿ. ಸೊ ನಾನು ಅವರು ಸೇರಿದ್ವಿ, ನಂದಾಯ್ತು ಅವ್ರದ್ದಾಗ್ಲಿಲ್ಲ ಅನ್ಫಾರ್ಚುನೇಟ್. ಸೊ ನಾನು ಹಾಗೆ ಓದ್ಕೊಂಡು, ನಾನು ಬೇಸಿಕ್ ನನ್ನ ಡಿಗ್ರಿ ಬಿ ಎ ಎಕನಾಮಿಕ್ಸ್, ಆಮೇಲೆ ಎಂ ಎ ಇಂಗ್ಲಿಷ್ ಲಿಟ್ರೇಚರ್. ಅದಾದ್ಮೇಲೆ ವಿಧಾನಸೌಧದಲ್ಲಿ ಇರುವಾಗ್ಲೇ ನಾನು ಎ ಸಿ ಎಸ್ ಅಂದ್ರೆ ಅಸೋಸಿಯೇಟೆಡ್ ಮೆಂಬರ್ ಆಫ್ ದಿ ಕಂಪನಿ ಸೆಕ್ರೆಟರಿ ಇನ್ಸ್ಟಿಟ್ಯೂಟ್. ಆಮೇಲೆ ನಮ್ಮ ಕಾಸ್ಟ್ ಅಕೌಂಟೆನ್ಸಿನೂ ಮಾಡಿದೆ ನಾನು, ಆಮೇಲೆ ಎಲ್ ಎಲ್ ಬಿನೂ ಮಾಡಿದೆ, ಆಮೇಲೆ ಪಿ ಜಿ ಡಿಪ್ಲೊಮಾ ಇನ್ ಎಚ್ ಆರ್ ಅದನ್ನು ಮಾಡಿದೆ, ಹ್ಯೂಮನ್ ರಿಸೋರ್ಸ್. ಹಾಗಾಗಿ ನನಗೇನಂತಂದ್ರೆ, ನಾನು ವಿಧಾನಸೌಧ ಬಿಟ್ಟ ನಂತರ ಎಲ್ಲೆಲ್ಲಿ ನಾನು ಅಲ್ಲಿ ಹೋದೆ ಅಲ್ಲಿದೆಲ್ಲ ನನಗೆ ಕಾರ್ಯವ್ಯಾಪ್ತಿ ಇದ್ದರಿಂದ ನಾನು ಎಲ್ಲ ಕಡೆ ಏನಂತಂದ್ರೆ, ನಾನು ಕಂಪನಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೆ, ಫೈನಾನ್ಸ್ ಹೆಡ್ ಆಗಿದ್ದೆ, ಅಕೌಂಟ್ಸ್ ಹೆಡ್ ಆಗಿದ್ದೆ, ಆಡಿಟ್ ಹೆಡ್ ಆಗಿದ್ದೆ. ಹೀಗೆ ನನಗೆ ಎಲ್ಲ.
2: ನಿಜವಾಗ್ಲೂ ನಿಮ್ಮ ರೀತಿಯ ಅಪರೂಪದ ವ್ಯಕ್ತಿ ನಮ್ಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಎಷ್ಟೆಲ್ಲ ಜೀವನಗಳು ಬೇಕಾಗ್ತದೆ ಒಂದು ಮನುಷ್ಯ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ, ಅದು ಒಂದು ಇನ್ನೊಂದಕ್ಕಿನ್ನೊಂದು ಬೇಕು, ಇನ್ನೊಂದು ಬೇಕು ಅಂತೇಳಿ ಎಲ್ಲವನ್ನು ಒಂದೇ ಬದುಕಿನಲ್ಲಿ ಎಲ್ಲ ಅನುಭವಗಳನ್ನು ನೀವು ಪಡ್ಕೊಂಡಿದ್ದೀರಿ. ನಮ್ಮ ಜ್ಞಾನ ಕೂಡ ಮುಖ್ಯ ಅಲ್ಲಿ. ನೆಕ್ಸ್ಟ್ ನೀವು ಬೇರೆ ಕಡೆ ಸೇರ್ಕೊಂಡ್ರೆ,
3: ಅಲ್ಲಿಂದ ನಾನು ಆಕ್ಚುಲಿ ಡೆಪ್ಯುಟೇಷನ್ ಹೋದೆ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅಂತೇಳಿ. ಅದಕ್ಕಿಂತ ಮೊದಲು ಮೈಸೂರು ಮಿನರಲ್ಸ್ ಲಿಮಿಟೆಡ್ ಅಂತ ಅಲ್ಲಿ ಒಂದು 3 ವರ್ಷ ಡೆಪ್ಯುಟೇಷನ್ ಅಲ್ಲಿ ಕೆಲಸ ಮಾಡಿದ್ದೆ
2: ಬೆಂಗಳೂರಲ್ಲೇ.
3: ಅಲ್ಲಿಂದ ನಾನು ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಬಂದೆ. ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅದೇ ಜಸ್ಟ್ ಇನ್ಕಾರ್ಪೊರೇಟ್ ಆಗಿತ್ತು. ಅಲ್ಲಿ ಎನ್ ಶಿವಶೈಲಂ ಅಂಥೇಳಿ ಐ ಎ ಎಸ್ ಆಫೀಸರ್, ಹಿ ವಾಸ್ ದ ಎಂ ಡಿ, ಅವರು ನನ್ನ ಕರೆಸ್ಕೊಂಡ್ರು. ನಾವು ಆಫೀಸ್ ಸ್ಟಾರ್ಟ್ ಮಾಡಿದ್ದು ಇಬ್ರೆ, ನಾವಿಬ್ರೆ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ಬಡವರಿಗೆ ಮನೆ ಕಟ್ಕೊಡೋದು ಅದೇ ಉದ್ದೇಶ, ಅಲ್ಲಿ ವಸತಿ ಸೌಲಭ್ಯ ಮಾಡಿಸ್ಕೊಡೋದು. ಅಲ್ಲಿ ಮಿನಿಸ್ಟರ್ ಒಬ್ರು ಚೇರ್ಮನ್ ಇದ್ರು, ಇವರು ಎಂ ಡಿ ಇದ್ರು, ನಾನು ಐ ವಾಸ್ ಕಂಪನಿ ಸೆಕ್ರೆಟರಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇವನು ಇದನ್ನು ಮಾಡಿದ್ದೇನೆ ಅದನ್ನು ಮಾಡಿದ್ದೇನೆ ಅಂತೇಳಿ ಹಂಗೆ ನನಗೆ. ಆಮೇಲೆ ಬರ್ಬರ್ತಾ ಎಲ್ಲ ಹೆಚ್ಚು ಕಡಿಮೆ ಅಡ್ಮಿನಿಸ್ಟ್ರೇಷನ್ನು, ಅಕೌಂಟ್ಸು, ಆಡಿಟು ಎಲ್ಲನೂ ನಾನು ಕೊಟ್ಟಿದ್ರು. ಅಲ್ಲಿ ಮಾಡ್ತಾ ಇದ್ದೆ ನಾನು. ಅಲ್ಲಿ ಭಾರಿ ರೆವಲ್ಯೂಷನರಿ ಏನೋ ಇಂಪ್ಲಿಮೆಂಟೇಷನ್ಗಳೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಫಾರ್ ಎಕ್ಸಾಂಪಲ್, ನಮ್ಮ ಫಸ್ಟ್ ಬೋರ್ಡ್ ಮೀಟಿಂಗಲ್ಲಿ 1000 ಮನೆಗಳನ್ನು ಕಟ್ಟಬೇಕು, ಎಷ್ಟು ಇಂಜಿನಿಯರ್ ಬೇಕಾಗ್ತಾರೆ ನಿಮಗೆ, ಹಿಂಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡಿಸ್ಕಷನ್ ನಡೆಯುತ್ತಲ್ಲ, ಡಿಸ್ಕಷನ್ ನಡೆಯುವಾಗ ನಮ್ಮ ಎಂ ಡಿ ಹೇಳಿದ್ರು, ನೋಡಿ ಯಾರಿಗೆ ಮನೆ ಕೊಡಬೇಕು, ಬಡವ್ರು ಯಾರು ಅಂತ ಏನು ಸೆಲೆಕ್ಷನ್ ಮಾಡೋದಿದೆಯಲ್ಲ ಅದು ನಮಗೆ ನಿಮಗೆ ಬಿಡ್ತೀವಿ. ಮನೆಗೇನು ಕಟ್ಟೋದಿದೆಯಾ ಅದು ಚೆನ್ನಾಗಿ ಕಟ್ಟೋದು ಮಾಡೋದು ಅದು ನಮ್ಮ ವ್ಯಾಪ್ತಿ.
2: ಹೌದು,
3: ಸೆಲೆಕ್ಷನ್ ಏನಾದ್ರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಉತ್ತರ ನೀವು ಕೊಡಿ, ಮನೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಒಪ್ಕೊಂಡ್ಮೇಲೆ ಇವ್ರು ಹೇಳಿದ್ರು ನನಗೆ ಒಬ್ಬನೇ ಒಬ್ಬ ಇಂಜಿನಿಯರು ಬೇಡ. ಅವು ಏನ್ ಮಾಡಿದೀವಿ ಅಂತಂದ್ರೆ, ಅಲ್ಲಿವರೆಗೂ ಆ ಸ್ಕೀಮ್ ನಡೀತಾ ಇತ್ತು, ನೋಡಿ ಇದು ಕೊಂಡಿ ಕೂತ್ಕೊಳ್ಳಲ್ಲ, ಇದು ಇದು ಬಾಗಿಲು ಸರಿ ಇಲ್ಲ ಅಂತ ಎಲ್ಲಾರು ಹೇಳೋರು. ನಾವು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ತಿರುಗಾಡ್ಬೋದು. ನಾವೇನ್ ಮಾಡಿದ್ವಿ ಅಂತಂದ್ರೆ, ನಿಮ್ ನಿಮ್ ಮನೆ ನೀವು ಕಟ್ಕೊಳ್ಳಿ, ನಾವು ಕಟ್ಟಿದ್ರೆ ನಾವು 1000 ಮನೆಯದು ನಾವು ಸೂಪರ್ವಿಷನ್ ಮಾಡ್ಬೇಕು. ಅವ್ರು ಕಟ್ಟೋದಾದ್ರೆ ಅವ್ರು ತಮ್ಮದೊಂದು ಮನೆ ಅವ್ರು ಚೆನ್ನಾಗಿ ಕಟ್ಟೆ ಕಟ್ಕೊಳ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಿಮಗೆ ನಿಮ್ದು ಫೌಂಡೇಶನ್ ಹಾಕಿ, ಫೌಂಡೇಶನ್ ಹಾಕಿ ಅದ್ರ ಜೊತೆ ಒಂದು ನಿಮ್ಮ ವಲೇಜ್ ಅಕೌಂಟೆಂಟ್ ಅನ್ನ ನಿಲ್ಲಿಸ್ಬಿಟ್ಟು ನಿಮ್ದು ಅದನ್ನ ಫೋಟೋ ಕಳಿಸಿ, ಆ ಫೋಟೋ ಕಳಿಸಿದ ತಕ್ಷಣ ನಿಮಗೆ ಫಸ್ಟ್ ನಿಮಗೆ ಇನ್ಸ್ಟಾಲ್ಮೆಂಟ್ ವಿದಿನ್ 3 ಡೇಸ್ ಕೊಡ್ತೀವಿ ನಿಮಗೆ. ಅದಾದ್ಮೇಲೆ ನೀವು ಲಿಂಟಲ್ ವರೆಗೆ ಕಟ್ಟಿ ಮತ್ತೊಂದು ಕೊಡ್ತೀವಿ, ಮುಗಿಸಿದ್ಮೇಲೆ ಇನ್ನೊಂದು 3 ಕಂತಲ್ಲಿ ನಿಮಗೆ ಕೊಡ್ತೀವಿ ಅಂತ. ಇವಾಗ ಏನಾಯ್ತಂದ್ರೆ, ನಾವು ಹೋದ್ರೆ ಯಾಕಪ್ಪ ಸರಿಯಾಗಿ ಮಾಡಿಲ್ಲ ನಾವೇ
2: ಕೇಳೋಣ.
3: ನಾನಲ್ಲಿ ಒಂದು 6-7 ವರ್ಷ ಇದ್ದೆ, ನಾವು ಹೆಚ್ಚು ಕಡಿಮೆ 10 ಲಕ್ಷ ಮನೆಗಳನ್ನು ಕಟ್ಟಿದ್ವಿ. ದಟ್ ವಾಸ್ ಅ ರೆಕಾರ್ಡ್. ಆಮೇಲೆ ಎರಡನೇದೇನು ಅಂತಂದ್ರೆ, ಈಗೇನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರಲ್ಲ, ಅದನ್ನ ಸ್ಟಾರ್ಟ್ ಮಾಡಿದ್ದು ಇಡೀ ಇಂಡಿಯಾದಲ್ಲಿ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್, ಅಂಡ್ ಐ ವಾಸ್ ದ ಜನರಲ್ ಮ್ಯಾನೇಜರ್ ಫೈನಾನ್ಸ್. ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಇಲ್ಲಿ ಕೂತ್ಕೊಂಡು 5,000 ಜನಕ್ಕೆ ದುಡ್ಡು ಹೋಗ್ಬೇಕು ಅಂದ್ರೆ 5,000 ಜನ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಹೋಗ್ಬಿಡ್ತಿತ್ತು.
2: ನೋಡಿ, ಒಂದ್ ಕ್ರಾಂತಿ ಎಲ್ಲೇ ಒಂದ್ ಕಡೆ ಆರಂಭ ಆಗಿರ್ತದೆ. ಕರ್ನಾಟಕ ಎಲ್ಲದರಲ್ಲಿ ಮುಂಚೂಣಿ ಅಂತಂದಾಗ ನೀವಿದ್ದೀರಿ.

0: ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿ ಲಿಕರ್ ಅದು ಮಾರಾಟ ಆಗಬೇಕು ಅಂದ್ರೆ ಈ ಕಂಪನಿ ಮೂಲಕನೇ ಆಗ್ಬೇಕದು. ಅದು ಹೊರಗಿನಿಂದ ಬರಲಿ ಅಥವಾ ಇಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡಲಿ, ಅವರೆಲ್ಲ ಮೊದಲು ಯಾರಿಗೆ ಕೊಡಬೇಕು ಅಂದ್ರೆ ಕರ್ನಾಟಕ ಪಾನೀಯ ನಿಗಮಕ್ಕೆ ಕೊಡಬೇಕು. ಆ ಕರ್ನಾಟಕ ಪಾನೀಯ ನಿಗಮದವರು ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ಗೆ ರಿಟೇಲರ್ಸ್ಗೆ ಕೊಡ್ತಾರೆ ಅಲ್ಲಿಂದ ಹಿಂಗೆ ಅಂತ. ಅಲ್ಲಿ ನಮ್ದು ಅಚೀವ್ಮೆಂಟ್ ಏನಾಯ್ತು ನಮಗೆ, ನಿಮಗೆ ತಮಾಷೆ ಅನ್ಸ್ಬೋದು, ನಾವು 200 ಜನ ಇದ್ವಿ ಕರ್ನಾಟಕ ಪಾನೀಯ ನಿಗಮದಲ್ಲಿ, ಒಬ್ರು ಕುಡಿಯೋರು ಇರಲಿಲ್ಲ. ಆಮೇಲೆ ಬಂದವರೆಲ್ಲ ಅನ್ನೋರು ಏನ್ರಿ ಚಾರಿಟಿ ಶುಡ್ ಬಿಗಿನ್ ಎಟ್ ಹೋಮ್ ಅಂತಂದ್ರೆ, ಇಲ್ಲ ಇದ್ರೊಳಗೆ ಚಾರಿಟಿ ವಿಲ್ ನಾಟ್ ಬಿಗಿನ್ ಎಟ್ ಹೋಮ್ ಅಂತ ಇತ್ತು. ಅಲ್ಲಿ ನಾವು ಹೋದಾಗ ಎಕ್ಸೈಸ್ ರೆವೆನ್ಯೂ ಅಲ್ಲಿಂದನೇ ಬರೋದು, ಇಟ್ ಈಸ್ ಅ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅಲ್ಲಿ ನಾವು ಹೋದಾಗ ನನಗೆ ಸರಿಯಾಗಿ ನೆನಪಿದ್ರೆ ಸುಮಾರು 3,500 ಕೋಟಿಯಿಂದ 4,000 ಕೋಟಿವರೆಗೆ ಇತ್ತು. ನಾವು ಅಲ್ಲಿಂದ ಬಿಟ್ಟಾಗ ಅಂದ್ರೆ ಜಸ್ಟ್ ಒಂದು ನಾ ಅಲ್ಲಿ ಇದ್ದಿದ್ದೆ ಒಂದು 3 ವರ್ಷ, ಅದು ಹೆಚ್ಚು ಕಡಿಮೆ 9,500 ಕೋಟಿ ರೂಪಾಯಿ ಆಗಿತ್ತು. ಕಾರಣ ಏನು ಅಂತಂದ್ರೆ ಈ ಫಸ್ಟ್ ಸೆಕೆಂಡ್ಸು ಆಮೇಲೆ ಎಲ್ಲ ಇರ್ತಾವಲ್ಲ, ಈಗ ಈ ಪಾನಿ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಲಿಕರ್ ಏನಿದೆಯಲ್ಲ ಲಿಕರ್ ಅಲ್ಲಿ ಹೆಚ್ಚು ಕಡಿಮೆ 90% ಇರೋದು ನೀರು ಆಯ್ತಾ, ಉಳಿದೆಲ್ಲ ಇದು. ಆಮೇಲೆ ನೀವು ಅದು ಕರೆಕ್ಟ್ ಆಗಿ ಎಲ್ಲ 10% ಅವರು ಇರ್ಬೇಕಲ್ಲ, ಈ ಏನ್ ಮಾಡ್ತಾರೆ ಅಂತಂದ್ರೆ ಟ್ಯಾಕ್ಸ್ ಕೊಡದೆ ಕುಡಿಯೋದಕ್ಕೆ ಆಕ್ಚುಲಿ ಆ ಬಾಟ್ಲಿ ಖರ್ಚಾಗೋದು 30 ಇದ್ರೆ ಸರ್ಕಾರ ಕೊಡ್ಬೇಕಾಗಿದ್ದು ಇನ್ನು ಜಾಸ್ತಿನೇ ಇರುತ್ತೆ. ಟ್ಯಾಕ್ಸ್ ಕೊಡದೆ ಯಾರು ಈ ತರ ಮಾರಾಟ ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಲಾಭ. ನಾವು ಅದೆಲ್ಲ ಕಂಪ್ಲೀಟ್ ಅದನ್ನ ಬಹಳ ಚೆನ್ನಾಗಿ ಜಾಗೃತಿಕ ನೋಡೋದಲ್ಲ. ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ನಮ್ಮ ಮಮ್ಮಿ ಏನ್ ಮಾಡಿದ್ರು, ಸ್ಪಿರಿಟ್ ಇಸ್ ದ ಬೇಸ್ ಫಾರ್ ಆಲ್ ದಿ ಲಿಕರ್ಸ್. ಸ್ಪಿರಿಟ್ ಅಲ್ಲಿ ಉತ್ಪನ್ನ ಆಗುತ್ತೆ ಅಂದ್ರೆ ಶುಗರ್ ಫ್ಯಾಕ್ಟರಿಯಲ್ಲಿ, ಶುಗರ್ ಫ್ಯಾಕ್ಟರಿಯಲ್ಲಿ ಮೊಲಾಸಿಸ್ ಇರುತ್ತೆ ಶುಗರ್ ಎಲ್ಲ ಆದ್ಮೇಲೆ, ಆ ಮೊಲಾಸಿಸ್ ನ ಕುದಿಸಿ ಕುದಿಸಿದ ಮೇಲೆ ಅದ್ರದ್ದೇನು ಉಗಿ ಬರುತ್ತಲ್ಲ ಒಂದ್ ಕಡೆ ಸಂಗ್ರಹ ಆದ್ಮೇಲೆ ಅದು ಸ್ಪಿರಿಟ್ ಆಗುತ್ತೆ. ಶುಗರ್ ಫ್ಯಾಕ್ಟರಿ ಅವರಿಗೆ ನಮ್ಮ MD ಹೇಳಿದ್ರು, ನೋಡಿ ನಾವು ಅಲ್ಲಿ ಒಂದು ಸಣ್ಣದೊಂದು ಆಫೀಸ್ ಓಪನ್ ಮಾಡ್ಬೇಕಂತ ಇದ್ವಿ, ನಮ್ಗೇನೋ ಸ್ಥಳ ಬೇಕಾಗಿತ್ತೆ ನಿಮ್ಮಲ್ಲಿ ಅಥವಾ ಎಲ್ಲರೂ ಕೊಡ್ರೆ. ಅವ್ರು ಏನಂದ್ರೆ ಏನ್ರಿ ನಿಮ್ಗೆ ಕೊಡದೆ ಇನ್ಯಾರಿಗೆ ಕೊಡ್ತೀವಿ ಬನ್ರಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಆಫೀಸ್ ಕೊಟ್ರು. ಆಫೀಸ್ ಕೊಟ್ಟ ಮೇಲೆ ನಮ್ಮವ್ರಿಗೆ ಏನು ಹೇಳಿದ್ವಿ ಅಂದರೆ ಟ್ಯಾಂಕರ್ ಯಾವಾಗ ಎಷ್ಟು ಹೋಗುತ್ತೆ ಏನು ಹೋಗುತ್ತೆ ಅಂತೆಲ್ಲ ಎಲ್ಲ ಬರ್ಕೊಳ್ಳಿ ಅದು ಇಲ್ಲ ಅಂತ ಹೇಳಿದೆ. ನಾವು ಬರ್ಕೊಂಡು ಒಂದು 5-6 ತಿಂಗಳಾಯ್ತು ಎಲ್ಲ ಕಡೆ ಇದೆಲ್ಲ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ದಟ್ ನೌ ವಿ ಹ್ಯಾವ್ ಎನ್ ಆಫೀಸ್ ಇನ್ ಈಚ್ ಶುಗರ್ ಫ್ಯಾಕ್ಟ್ರಿ. ರೂಲ್ಸ್ ಪ್ರಕಾರ ನೋಡಿ ಸ್ಪಿರಿಟ್ ಏನಿದೆಯಲ್ಲ ಓನರ್ ಈಸ್ ಕರ್ನಾಟಕ ಸ್ಟೇಟ್ ಬಿವರೇಜಸ್ ಕಾರ್ಪೊರೇಷನ್. ಅಲ್ಲಿ ಏನು ಹೋಗಿ ಹೋಗಿ ಅಲ್ಲಿ ಬೀಳ್ತಲ್ಲ ಸ್ಪಿರಿಟ್ ಆದ ತಕ್ಷಣ ಅದು ನಮ್ದು, ಅದು ನಮ್ದು ನಮ್ದು. ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಸಾಯಂಕಾಲ ಈ ಫ್ಯಾಕ್ಟರಿ ಬಂದಾಯ್ತು ಅಂತಂದ್ರೆ ಅದಕ್ಕೆ ಒಂದು 1 ಟೈಮ್ ಲಾಕ್ ಅಂತ ತಂದ್ವಿ. ಅದನ್ನು ಓಪನ್ ಮಾಡೋದನ್ನ ಅದರಿಂದ ಯೂಸ್ ಮಾಡ್ಬೇಕಾದ್ರೆ ನಮ್ದು ನಾವು ಬರ್ಬೇಕಲ್ಲಿ, ಇಬ್ರು ಸೈನ್ ಹಾಕ್ಬೇಕು. ಆ ತರ ಮಾಡಿದ್ರಿಂದ ಎಷ್ಟು ಸ್ಪಿರಿಟ್ ಉತ್ಪನ್ನ ಆಗುತ್ತೆ ಅಂತ ಗೊತ್ತಾಯ್ತು. ಎಷ್ಟು ಸ್ಪಿರಿಟ್ ಉತ್ಪನ್ನ ಆಗುತ್ತೆ ಅಂದ್ರೆ ಎಷ್ಟು ಲಿಕರ್ ಉತ್ಪನ್ನ ಆಗುತ್ತೆ ಅನ್ನೋ ಗೊತ್ತಾಗುತ್ತೆ.
1: ಬಹಳ ಒಳ್ಳೆ ರೀತಿಯಾದಂತಹ ಸೇವೆ ಅದು, ಮತ್ತೆ ಆ ದಿಸೆಯಲ್ಲಿ ಸಾಕಷ್ಟು ಕಾಳಜಿ ತಗೊಂಡ್ರಿ. ಮತ್ತೆ ಆಡಳಿತಾತ್ಮಕವಾಗಿ ನಾವು ಏನು ರಕ್ಷಣೆ ಮಾಡಬಹುದು, ಸರ್ಕಾರಕ್ಕೆ ಆದಾಯ ಬರಬೇಕಂದ್ರೆ ಎಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಅವನ್ನೆಲ್ಲ ನೀವು ಮಾಡಿದ್ರೆ ಬಹಳ ವಿಶೇಷ ಅದು. ಮುಂದೆ ಸರ್ ಮತ್ತೆ ಅಲ್ಲಿಂದ
0: ನಾನು ಇದಕ್ಕೆ ಬಂದೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್.
1: ಹೆಂಗಿತ್ತು ಅಲ್ಲಿ?
0: ನಾನು 2008 ಅಲ್ಲಿ ಬೆಂಗಳೂರು ಮೆಟ್ರೋನಲ್ಲಿ ಸೆಲೆಕ್ಟ್ ಆದೆ. ನಾನು ರಾಜೀವ್ ಗಾಂಧಿ ರೂರಲ್ ಲೆವೆನ್ ಕಾರ್ಪೊರೇಷನ್ನಲ್ಲಿ 7 ವರ್ಷ ಕೆಲಸ ಮಾಡಿದೆ, ಮೈಸೂರು ಮಿನರಲ್ಸ್ ಅಲ್ಲಿ 2.5 ವರ್ಷ, ಆಮೇಲೆ ಬ್ಯೂರೇಜಸ್ ಕಾರ್ಪೊರೇಷನ್ನಲ್ಲಿ 2 ವರ್ಷ, ಮೆಟ್ರೋನಲ್ಲಿ 5.5-6 ವರ್ಷ ಕೆಲಸ ಮಾಡಿದೆ.
1: ಸೊ ಅಲ್ಲಿ ಆವಾಗಿನ್ನು ಆರಂಭದ ಕಾಲನ ಅಥವಾ ಬಹಳ
0: ಅದೇನಾಗಿತ್ತು ಅಂತಂದ್ರೆ ಆಕ್ಚುಲಿ ಬೆಂಗಳೂರು ಮೆಟ್ರೋ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೆಲ್ಲಿ, ಆದ್ರೆ ಮೆಟ್ರೋ ಕಾರ್ಪೊರೇಷನ್ ಅಂತ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ ಫಸ್ಟ್. ನಮ್ಮ MD ಬಂದು ಒಂದು 2-3 ತಿಂಗಳಾಗಿತ್ತು, ಅದಾದ್ಮೇಲೆ ನಾನು ಬಂದೆ. ಅಲ್ಲಿ ಬಂದ್ಮೇಲೆ ನಮಗೆ ಗೊತ್ತಾಗಿದ್ದು ಏನು ಅಂತಂದ್ರೆ ಎಲ್ಲೂ ಮುಂದುವರಿತಾ ಇಲ್ಲ. ಅಷ್ಟೊತ್ತಿಗೆ ಏನಂತಂದ್ರೆ ಸ್ಯಾಂಕ್ಷನ್ ಆಗಿತ್ತು ಗವರ್ಮೆಂಟ್ ಆಫ್ ಇಂಡಿಯಾದಿಂದ, ಆದ್ರೆ ಇನ್ನೂ ಒಂದು ಕಂಬ ಕೂಡ ಎದ್ದಿರಲಿಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲಾ ಕಡೆ ಜನ ಕೋರ್ಟ್ಗೆ ಹೋಗೋದು ಅಷ್ಟು ಇದು ಮಾಡೋದು ಹಂಗೆಲ್ಲ ಇತ್ತು. ಲಾನ್ ಮಾಡಿರೋದ್ರಿಂದ ನಾವು ಅದೆಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಏನು ಅಂತಂದ್ರೆ ಬೇಕಷ್ಟು ಕೇಸುಗಳಿವೆ, ಸ್ಟೇ ಎಲ್ಲೂ ಇಲ್ಲ. ಸ್ಟೇ ಇಲ್ಲ ಅಂತಂದ್ಮೇಲೆ ಕೆಲಸ ಏನೋ ಅವ್ರು ಮಾಡ್ಬೇಡ ಅಂತ ಹೇಳಿಲ್ವಲ್ಲ, ಹಾ ನಾವು ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ. ನಮ್ಮ ನನಗಿನ್ನೂ ಚೆನ್ನಾಗಿ ನೆನಪಿದೆ, ನಮ್ಮ MD ಅವರು ಹೆಗ್ಗಾರೆಡ್ಡಿ ಅಂತ ಒಬ್ರು ಅವಾಗ ಡಿಪ್ಟಿ ಚೀಫ್ ಇಂಜಿನಿಯರ್ ಇದ್ರು, ಈಗ ತುಂಬಾ ಇನ್ನೂ ಮೇಲಿನ ಹುಟ್ಟಿಯಲ್ಲಿ ಇದ್ದಾರೆ. ಅವರು ಅವ್ರನ್ನ ಕರೆಸಿ, ನೋಡಿ ನೀವು MG ರೋಡ್ ಹತ್ರ ಇದೆಯಲ್ಲ ಈ ಅಲ್ಸೂರ್ಗೆ ಹೋಗೋ ರೋಡು, ಅದೇನು ಲೈನ್ ಇದೆಯಲ್ಲ ಅಲ್ಲಿ ಕಂಬ ಇದು ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸುಮಾರು ಜನ ಬಂದು ಭಾರಿ ಗಲಾಟೆ ಮಾಡಿದ್ರು. ನಮ್ಮ ಹೆಗ್ಗಾರೆಡ್ಡಿ ಅವರಿಗೆ ಹೊಡಿಬಡಿ ಎಲ್ಲ ಮಾಡಿ ಅವರಿಗೆಲ್ಲ ರಕ್ತ ಗಿಕ್ತ ಎಲ್ಲ ಬಂದು

0: ನನ್ನ ಕಡೆಗೆ ಇವರು ಪೊಲೀಸರನ್ನ ಕಳಿಸಿ ಎಲ್ಲ ಮಾಡಿ ಆಯ್ತದು ಇದನ್ನು ಮಾಡಿ ಅಂತ ಸರ್ಕಾರದವ್ರು ಕೆಲಸ ಕೊಟ್ಟಿದ್ದಾರೆ. ಎಲ್ಲರದು ಪರ್ಮಿಷನ್ ತೊಗೊಂಡಿದ್ದೀವಿ ನಾವು. ಈ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ಸೊ ನಾವಿದು ನಿಲ್ಲಿಸಲ್ಲ ಅಂತ ಹೇಳಿಬಿಟ್ಟು ಅದನ್ನು ಅವ್ರೇನು ಮಾಡಿದ್ರಲ್ಲ ಅದಕ್ಕೆ ಪೊಲೀಸರನ್ನಿಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ಕಂಬ ಬಂದಿದ್ದು ಅಲ್ಲಿ.
1: ನೋಡಿ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಮತ್ತೆ ಇನ್ನೂ ವಿಸ್ತರಣೆಗೊಳ್ತಾ ಇದೆ, ಬೆಂಗಳೂರು ಬೃಹತ್ ಆಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥೆ, ಸಾರಿಗೆ ಸಂಪರ್ಕ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿದೆ ಅಂತಂತ ಹೇಳಿ ನಾವು ಎಲ್ಲವೂ ಹೇಳ್ತಾ ಇದ್ದೀವಿ. ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರೋದ್ರಿಂದ ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ಹೆಸರೇ ಬಂತು ಅಂತ ಹೇಳ್ಬೋದು. ವೈಯಕ್ತಿಕವಾಗಿ ನಮಗೆ ಮನಸ್ಸಿನ ಉಲ್ಲಾಸಕ್ಕೆ ವೈಯಕ್ತಿಕವಾದಂಥ ಕೆಲವು ಹವ್ಯಾಸಗಳು ಅದನ್ನು ಕೂಡ ಬೆಳೆಸಬೇಕು ಅಂತಿರುತ್ತೆ.
0: ನನಗೆ ಸ್ವಲ್ಪ ಈ ಮ್ಯೂಸಿಕ್ಕು ಆಮೇಲೆ ಲೆಕ್ಚರ್ಸು ಅಂತಲ್ಲೆಲ್ಲ ಕಾರ್ಯಕ್ರಮಗಳು ಹೋಗೋದೆಲ್ಲ ಇತ್ತು. ನಾನು 2014 ರಿಟೈರ್ಮೆಂಟ್ ತಗೊಂಡು ಸ್ವಲ್ಪ ದಿವಸ US ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ಬಂದ ಮೇಲೆ ನಾನು ಐ ಶಿಫ್ಟೆಡ್ ಟು ಧಾರವಾಡ. ಧಾರವಾಡದಲ್ಲಿ 8 ಇದ್ದೆ ನಾನು. ನನಗೆ ಡ್ರಾಯಿಂಗ್ ಸ್ವಲ್ಪ ಇಷ್ಟ ಇತ್ತು, ಮ್ಯೂಸಿಕ್ ಇಷ್ಟ ಇತ್ತು. ಅಲ್ಲಿ ಹಾಲ್ಭಾವಿ ಸ್ಕೂಲ್ ಆಫ್ ಆರ್ಟ್ ಅಂತ, ಇಟ್ ಈಸ್ ಮೋರ್ ದನ್ 80 ಓಲ್ಡ್ ಸ್ಕೂಲ್ ಇದೆ. ಒಂದು 4 ಅಲ್ಲಿ ಕಲಿತು ನಾನು ಪೇಂಟಿಂಗ್ ಅಲ್ಲಿ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅದನ್ನ ಮುಗಿಸಿದೆ. ಸೊ ಈಗ ನಾನು ಪೇಂಟಿಂಗ್ ಮಾಡ್ತೀನಿ, ನನ್ನ ಪೇಂಟಿಂಗ್ಗಳು ಕೆಲವೊಂದು ಮಾರಾಟನೂ ಆಗ್ತಾ ಇದೆ. ಸೊ ಬರವಣಿಗೆಯಲ್ಲೂ ಇದ್ದೆ. ಧಾರೆ ಅಂತ ಹೇಳಿ ಒಂದು ಕವನ ಸಂಗ್ರಹ ಪ್ರಿಂಟ್ ಆಗ್ತಾ ಇದೆ. ಸೊ
1: ಬಹಳ ವಿಶೇಷ ರಿಯಲಿ. ಬರವಣಿಗೆಯಲ್ಲಿದ್ದೀರಿ, ಪೇಂಟಿಂಗ್ ನಲ್ಲಿ ಇದ್ದೀರಿ, ಸಂಗೀತದಲ್ಲೂ ಕೂಡ ನಿಮ್ಮ ಆಸಕ್ತಿ ಇದ್ದೇ ಇದೆ ಅಲ್ವಾ? ಆ ಒಂದು ವಿಶೇಷವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ಜೀವನವನ್ನ ಬಹಳ ಉಲ್ಲಾಸಮಯವಾದಂತಹ ಬದುಕಿದು ಅಂತ ಹೇಳಿ ಅರ್ತುಕೊಂಡು ಅದರಲ್ಲೇ ನಾವು ಖುಷಿ ಕಾಣಬಹುದು. ನಿಮ್ಮಂತಹ ಚೈತನ್ಯಶೀಲರು ಇನ್ನೊಬ್ಬರಿಗೆ ಮಾದರಿ ಆಗಬಲ್ರು ಮತ್ತೆ ಬಹಳಷ್ಟು ಕಲಿಬಹುದು, ಬಹಳಷ್ಟು ಉತ್ಸಾಹವನ್ನು ಇಟ್ಕೋಬಹುದು ಇಳಿ ವಯಸ್ಸಲ್ಲೂ ಕೂಡ. ಅಂದ್ರೆ 75 ಅಂತಂದ್ರೆ ಈಗ ನಮ್ಗೆ ಹಬ್ಬ ಅಂತ ಅನ್ಸುತ್ತೆ, ಬಟ್ ನಿಮ್ಗೆ ಏನೂ ಅಲ್ಲ ಇದು.
0: ಬೆಳಗ್ಗೆ 3:20 ಹೇಳ್ತೀನಿ ನಾನು, ಎದ್ದು ಧ್ಯಾನ ಮಾಡಿ ಆಮೇಲೆ ನಮ್ಮ ಸಂಧ್ಯಾ ವಂದನೆ ಮಾಡಿ ಆಮೇಲೆ ನಾನು ಅವಳಿಬ್ರು ಸೇರಿಬಿಟ್ಟು ಕಸ ಹುಡುಗಿ ಎಲ್ಲ ಮಾಡಿ ಆಮೇಲೆ ವಾಕಿಂಗ್ ಹೋಗಿ ಬಂದು ನಮ್ದು ಹಿಂಗೆ 3:20 ಸ್ಟಾರ್ಟ್ ಆಗುತ್ತೆ.
1: ಸೊ ಮನೆ ವಾತಾವರಣ, ಮನೆಯವರ ಒಂದು ಸಹಕಾರ, ನನಗೆ ನೀನು ನಿನಗೆ ನಾನು ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಬದುಕನ್ನ ಖುಷಿ ಖುಷಿಯಿಂದ.
0: ಅವಾಗ ನಾನೆಲ್ಲ ಕಲಿತಿದ್ನಲ್ಲ, ಅವಾಗ ಅವಳಿಂದ ತುಂಬಾ ಸಹಾಯ, ಮನೆ ಎಲ್ಲ ಜವಾಬ್ದಾರಿ ಅವಳು ನೋಡ್ಕೊಳ್ತೇವೆ, ನಾವು ಸಂಬಳ ಕೊಡೋದು ಬಿಟ್ರೆ ಏನು ಜವಾಬ್ದಾರಿ, ಹಾಗಾಗಿ ನಾವು ಕಲಿಯೋದಕ್ಕಾಯ್ತು.
1: ರಿಯಲಿ ಬಹಳ ಖುಷಿ ಆಗತ್ತೆ ಸರ್, ನಿಮ್ಮ ಜೀವನ ಸುಖಮಯವಾಗಿರಲಿ. ಇನ್ನೂ ಬಹಳಷ್ಟು ಕಲಿಯೋದಿದ್ರೆ ಬೇಕಾದ್ರೆ ಇನ್ನೂ ಕಲೀರಿ, ಹವ್ಯಾಸಗಳನ್ನ ಇನ್ನೂ ಸ್ವಲ್ಪ ಉತ್ತಮ ಮಟ್ಟದ ಇನ್ನೂ ಬೆಳೆಸ್ತಾ ಹೋಗಿ, ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಕೇಳುಗರ ಪರವಾಗಿ ನಿಮಗೆ ಹಾರೈಸ್ತೀವಿ ಸರ್. ನಮಸ್ಕಾರ, ಧನ್ಯವಾದಗಳು.
0: ಧನ್ಯವಾದಗಳು.
2: ಬಾಳಬೆಳಕು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅನಿಲ್ ಶೆಡಬಾಳ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಸಂದರ್ಶನ ಮಾಡಿದವರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3 ಗಂಟೆ, ಹೊಂಬಿಸಿಲು ಕಾರ್ಯಕ್ರಮ. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ವಿಶೇಷ ಎಸ್ ಜಾನಕಿ ಅವರ ಕುರಿತಾದ ರಸಪ್ರಶ್ನೆಗಳು. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013, 9480109013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಶ್ರಾವ್ಯ ಹರುಮನೆ.

ಈ ಹೊತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರ ಕುರಿತಾದ ಗೀತೆಗಳು, ಅವರ ಕುರಿತಾದ ಪ್ರಶ್ನೆಗಳು. ಮೊದಲಿಗೆ ಎಸ್ ಜಾನಕಿ ಅವರು ಎಷ್ಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ? ಮೊದಲನೇ ಪ್ರಶ್ನೆ, ಎಸ್ ಜಾನಕಿ ಅವರು ಎಷ್ಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ? ಇದು ಮೊದಲನೇ ಪ್ರಶ್ನೆ, ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ. ಇದೀಗ ಗೀತೆ ಹೊಂಬಿಸಿಲು ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ನಿಮಗೆ ಸರಿಯಾದ ಉತ್ತರ ನೀಡಲು ಒಂದು ಹಾಡಿನ ಕಾಲಾವಕಾಶ.

ಪ್ರಶ್ನೆ ಆಗಿತ್ತು, ಎಸ್ ಜಾನಕಿ ಅವರು ಎಷ್ಟು ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಭಾಗ್ಯ ರಾಮಣ್ಣ, ಹೆಚ್ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಜಾಫರ್ ಹಂಪಿಯಿಂದ, ಮಂಗಳ ಮೈಸೂರಿನಿಂದ ಎಸ್ಎಂ ಶೋಭಾ ಹಾಸನ್, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರು, ಐಸಿ ಪಾಟೀಲ್, ಚನ್ನಬಸಪ್ಪ ಕರುಮಡಿ, ಮಧುಮತಿ ಕರಮಡಿ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳುಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದೀಗ ಮುಂದಿನ ಪ್ರಶ್ನೆ: ಎಸ್ ಜಾನಕಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹಾಡುಗಳನ್ನು ಯಾವ ಎರಡು ಭಾಷೆಗಳಲ್ಲಿ ಹಾಡಿದ್ದಾರೆ? ಎಸ್ ಜಾನಕಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹಾಡುಗಳನ್ನು ಯಾವ ಎರಡು ಭಾಷೆಗಳಲ್ಲಿ ಹಾಡಿದ್ದಾರೆ? ಒಂದು ಗೀತೆಯ ಕಾಲಾವಕಾಶ, ಸಿಪಾಯಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ, ಗಾಯನದಲ್ಲಿ ಹಂಸಲೇಖಾ ಅವರ, ಸಂಗೀತ ಸಾಹಿತ್ಯ. ನೀವು ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013.

ಪ್ರಶ್ನೆ ಆಗಿತ್ತು, ಎಸ್ ಜಾನಕಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹಾಡುಗಳನ್ನ ಯಾವ ಎರಡು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ. ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ರಿ, ಆದರೆ ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರುಗಳನ್ನ ಪರಿಗಣನೆ ಮಾಡಬೇಕಿದೆ. ಮೊದಲ 10 ಜನರ ಹೆಸರುಗಳು ಹೀಗಿವೆ: ಜಗದಾಂಬಿಕಾ ಹಂಸವೇಣಿ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹೊನೂರ್ ಅಲಿ ಹನುಮಂತಾಪುರ ಜಗಳೂರು, ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ, ಗಜಲಕ್ಷ್ಮಿ ಶಿಡ್ಲಘಟ್ಟ ಹರೀಶ್ ಮಲ್ಲೇಶ್ವರದಿಂದ, ಕಬಾಡಿ ವೆಂಕಟೇಶ್ ಇಂದಿರಾ ಬಿನ್ನಿಪೇಟೆ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳುಹಿಸಿದವರಿಗೆಲ್ಲ ಧನ್ಯವಾದಗಳು. ಸರಿಯಾದ ಉತ್ತರ: ಕ್ರಮವಾಗಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಎಸ್ ಜಾನಕಿಯವರು ಹೆಚ್ಚಿನ ಹಾಡುಗಳನ್ನು ಹಾಡಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಕನ್ನಡ ಮತ್ತು ಮಲಯಾಳಂ. ಮುಂದಿನ ಪ್ರಶ್ನೆ: ಇದೀಗ ಒಂದು ಗೀತೆ ಪ್ರಸಾರ ಆಗಲಿದೆ, ಎಸ್ ಜಾನಕಿಯವರು ಹಾಡಿರುವ ಈ ಗೀತೆ ಯಾವ ಚಿತ್ರದ್ದು ನೀವೇ ಹೇಳಬೇಕು. ಇದೀಗ ಗೀತೆ ನಿಮಗಾಗಿ

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಪ್ರಶ್ನೆ ಆಗಿತ್ತು, ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ರಿ ಅದು ಯಾವ ಚಿತ್ರದ್ದು ಅಂತ. ಸರಿಯಾದ ಉತ್ತರ ನೀಡಿದವರ ಮೊದಲು 10 ಜನರ ಹೆಸರುಗಳು ಹೀಗಿವೆ: ಕಲ್ಲೇಶ್ವರ ಕುಮಾರ್ ಶ್ರೀನಗರದಿಂದ, ರಘುನಾರಾಯಣ್ ಬೆಂಗಳೂರು, ಪೂರ್ಣಿಮಾ ಬೆಂಗಳೂರು ಲಾಲ್ ಭಾಗ್ ರಸ್ತೆ, ಬಿಂದು ಪ್ರಕಾಶ್ ಬೆಂಗಳೂರು, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ವಾಸೀಂ ಜಗಳೂರು, ವೆಂಕೋಬ ನಾಯಕ ಸಂಗಾಪುರ, ವೀಣಾ ಕರಿಯಪ್ಪ ಕಾಮನಹಳ್ಳಿ ಬೆಂಗಳೂರು, ರಘು ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ರಾಮ ಲಕ್ಷ್ಮಣ. ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನ ಕೇಳಿದ್ರಿ, ಹೇಳಿದ್ದು ಸುಳ್ಳಾಗಬಹುದು. ಸಾಹಿತ್ಯ ಚಿ ಉದಯಶಂಕರ್, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ. ಇದೀಗ ಮುಂದಿನ ಪ್ರಶ್ನೆ: ಎಸ್ ಜಾನಕಿ ಅವರಿಗೆ ಯಾವ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ? ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ನಮ್ಮ ವಾಟ್ಸಪ್ ಸಂಖ್ಯೆ 9489091013.

0: ಪ್ರಶ್ನೆ ಆಗಿತ್ತು ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ. ಹೆಸರುಗಳು ಪುನರಾವರ್ತನೆ ಆಗಿಲ್ಲ. ನೇತ್ರಾ ಕೆಂಗೇರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಸುಬ್ರಹ್ಮಣ್ಯ ಉಡುಪಿಯಿಂದ, ಕೃಷ್ಣಪ್ಪ ಕಾಡುಗೋಡಿಯಿಂದ, ಶ್ರೀಧರಯ್ಯ ಎಜಿಹಳ್ಳಿ, ಪರಂ ತೀರ್ಥಹಳ್ಳಿ, ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಜಿಎಸ್ ಚಂದನ ಚಿತ್ರದುರ್ಗದಿಂದ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಮುಂದಿನ ಪ್ರಶ್ನೆ. ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧನಿಗೂಡಿಸಿ ಹಾಡಿದ್ದಾರೆ? ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧನಿಗೂಡಿಸಿ ಹಾಡಿದ್ದಾರೆ? ಇದು ಮುಂದಿನ ಪ್ರಶ್ನೆ. ಇದೀಗ ಒಂದು ಪುಟ್ಟ ವಿರಾಮ.
1: ಕ್ಯಾಚ್ ದ ರೇನ್, ಬಾರಿಶ್ ಕೇ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ. ರೀಚಾರ್ಜ್ ಪಿಟ್ ಆರ್ ಶಾಫ್ಟ್ ಬನ್ವಾಯೆ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೆ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಬಿಸಿಲು ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಸ್ಟುಡಿಯೋ ಸಮಯ 3:30 ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ನಾಲ್ಕನೆಯ ಪ್ರಶ್ನೆ, ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ? ಇದರ ಉತ್ತರ ಆಗಿತ್ತು ಮೈಸೂರು ವಿಶ್ವವಿದ್ಯಾಲಯ. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇತ್ತು ಸನ್ಮಾನಿಸಿದೆ. ಮುಂದಿನ ಪ್ರಶ್ನೆ, ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧ್ವನಿಗೂಡಿಸಿ ಹಾಡಿದ್ದಾರೆ? ಒಂದು ಗೀತೆಯ ಕಾಲಾವಕಾಶ, ಬೆಂಕಿಯ ಬಲೆ ಚಿತ್ರದಿಂದ ಇದೀಗ ಗೀತೆ, ಎಸ್ ಜಾನಕಿ ಅವರ ಗಾಯನದಲ್ಲಿ ಜೀವದಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು. ಎಸ್ ಜಾನಕಿ ಅವರು ಗಂಧದ ಗುಡಿ ಚಿತ್ರದಲ್ಲಿ ಯಾವ ಗಾಯಕರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಧ್ವನಿಗೂಡಿಸಿ ಹಾಡಿದ್ದಾರೆ ಅಂತ ಸರಿಯಾದ ಉತ್ತರ ನೀಡಿದವರ ಮೊದಲು 10 ಜನರ ಹೆಸರುಗಳು ಹೀಗಿವೆ: ನಾಗೇಂದ್ರ ಈಚಲಬೀಡು, ನಾಗರಾಜ್ ಬನ್ನೂರು, ಮಹಮ್ಮದ್ ಉಮರ್ ರಾಯಚೂರಿನಿಂದ, ಅಮರನಾಥ್ ಎಸ್ ಜಿ ಕೋಟೆ, ನೋಬಲ್ ಮುನಿರಾಬಾದ್ ಡ್ಯಾಂ, ಪಾರ್ವತಿ ಬಿಕೆ, ಶ್ವೇತಾ ಎಸ್ ರಾವ್, ಉದಯ್ ಕರ್ಕೆರ ಉಡುಪಿಯಿಂದ, ಮಾನಸ ಎಚ್ಎಂಟಿ ಬಡಾವಣೆ, ನಂತರ ನಂಬರ್ ಎಂಡಿಂಗ್ ವಿತ್ 3893 ವೈ ಕೆ ರವಿಕುಮಾರ್ ಅವರೇ ಮುಂದಿನ ಬಾರಿ ಸರಿ ಉತ್ತರದೊಂದಿಗೆ ನಿಮ್ಮ ಹೆಸರನ್ನು ಕಳಿಸೋಣ, ಮರಿಬೇಡಿ. ಸರಿಯಾದ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಪಿ ಬಿ ಶ್ರೀನಿವಾಸ್ ಅವರು. ಗಂಧದ ಗುಡಿ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮ ಎಂದು ಹಾಡಿದ್ದಾರೆ ಎಸ್ ಜಾನಕಿ ಅವರು. ಇದೀಗ ಮುಂದಿನ ಪ್ರಶ್ನೆ: ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಗೀತೆಗಳಲ್ಲಿ ಯಾವ ಗೀತೆಗೆ ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಗೀತೆ, ಮತ್ತೆ ಹಾಡಲು ಆಗದ ಗೀತೆ ಅಂತ ಹೇಳ್ತಾರೆ, ಇದು ಯಾವ ಗೀತೆ? ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಗೀತೆಗಳಲ್ಲಿ ಈ ಒಂದು ಗೀತೆಗೆ ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಅತ್ಯಂತ ಭಯಪಟ್ಟು ಹಾಡಿದ ಗೀತೆ, ಮತ್ತು ಮತ್ತೆ ಈ ರೀತಿ ಹಾಡಲು ಆಗದ ಗೀತೆ ಅಂತ ಹೇಳಿ ಹೇಳ್ತಾರೆ, ಇದು ಯಾವ ಗೀತೆ? ಒಂದು ಹಾಡಿನ ಕಾಲಾವಕಾಶ. ಇದೀಗ ಗಂಧದ ಗುಡಿ ಚಿತ್ರದಿಂದ ಎಲ್ಲೂ ಹೋಗಲ್ಲ ಮಾಮ ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಚಿವುದಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆಯಾಗಿತ್ತು, ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಗೀತೆಗಳಲ್ಲಿ ಯಾವ ಗೀತೆಯನ್ನು ಅವರ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು, ಮತ್ತೆ ಹಾಡಲು ಆಗದ ಹಾಡು ಅಂತ ಹೇಳಿದ್ದಾರೆ ಅಂತ. ಸರಿಯಾದ ಉತ್ತರ ನೀಡಿದ ಮೊದಲು 10 ಜನರ ಹೆಸರುಗಳು ಹೀಗಿವೆ. ಹೆಸರುಗಳು ಪುನರಾವರ್ತನೆ ಆಗಿಲ್ಲ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ವೇದಾಶೆಟ್ಟಿ ಕಾಳಾವರ, ಗುರುರಾಜ್ ವಿರೂಪಾಕ್ಷಪುರ, ಚಂದ್ರಮುಖಿ ಐಟಿಐ ಲೇಔಟ್ ಮಾಲತಹಳ್ಳಿ, ಸುಜಾತಾ ಕೆ ನಟರಾಜ್ ಗೀತಾ ಜೋಶಿ ಕಲಬುರಗಿಯಿಂದ, ಸುನಂದಾ ಸ್ಕಂದ ಲೇಔಟ್, ಎಚ್ಡಿ ಸಮರ್ಥ್, ಎಕೆ ಗೋಪಾಲಕೃಷ್ಣ ಆರ್, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ಸರಿಯಾದ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ. ಈ ಗೀತೆಯನ್ನು ಅವರು ತಮ್ಮ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು ಮತ್ತು ಮತ್ತೆ ಆ ರೀತಿ ಹಾಡಲು ಆಗದ ಹಾಡು ಅಂತ ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ, ಎಸ್ ಜಾನಕಿ ಅವರ ವಿಶೇಷ ಕಾರ್ಯಕ್ರಮ. ಇದೀಗ ಹೇಮಾವತಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ఆహా, ఎంత ఆగ్ఞక్తి, ఎంత మాధుర్య! జానకి అవర ಸ್ವರ ಮಾಧುರ್ಯ ವೈವಿಧ್ಯತೆಗೆ ಯಾರು ತಾನೇ ಸರಿಸಾಟಿ! ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕೆಲವು ಉತ್ತರಗಳು ತಡವಾಗಿ ಬಂದು ತಲುಪಿದ ಕಾರಣ ಹೆಸರುಗಳು ಓದಲಾಗಲಿಲ್ಲ. ನಿಮ್ಮೆಲ್ಲರ ಸಂದೇಶ ಮತ್ತು ಪ್ರತಿಕ್ರಿಯೆ ನನಗೆ ಖುಷಿ ತಂದಿದೆ. ಸಂದೇಶ ಕಳುಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದಾಗಿತ್ತು ಎಸ್ ಜಾನಕಿ ಅವರಿಗೆ ನಮ್ಮ ನಮನ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4 ಗಂಟೆ. ಗುಲ್ಮೊಹರ್ ಕಾರ್ಯಕ್ರಮ ನಿಮ್ಮದೇ ನೆಚ್ಚಿನ ಹಿಂದಿ ಗೀತೆಗಳನ್ನು ನಮಗೆ ನೀವು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408091013 9408091013. ನೀವು ನಮಗೆ ಕರೆ ಮಾಡಬಹುದಾದ ನಮ್ಮ ದೂರವಾಣಿ ಸಂಖ್ಯೆ 0802228126. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಜೊತೆಗೆ ಇಂದಿನ ವಿಷಯ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ನೀರು ಬಳಕೆ ಅಥವಾ ಉಳಿಸುವ ವಿಧಾನ ಹೇಗೆ ಮಾಡ್ತೀರಾ, ಇದನ್ನು ನಮ್ಮ ಜೊತೆ ಹಂಚ್ಕೋಬಹುದು ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ಸಂಗಮ್ ಚಿತ್ರದಿಂದ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ ಹಸ್ರತ್, ಜೈಪುರಿ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋನೂರ 1.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ಮಾತಾಡ್ಸೋಣ. ನಮಸ್ತೆ. ಹಲೋ,
1: ನಮಸ್ತೆ.
0: ಹಾ ನಮಸ್ತೆ, ನಿಮ್ಮ ಹೆಸರು?
1: ಮೇಡಮ್ ರಾಜೇಶ್ವರಿ ಅಂತ ಹೇಳಿ, ಹೊಸಪೇಟೆಯಿಂದ.
0: ಹಾ, ಯಾವ ಹಾಡ್ ಬೇಕಿತ್ತು ನಿಮಗೆ
1: ಮೇಡಮ್?
0: ಏಕ್ ದೂಜೆ,
1: ಏಕ್ ದೂಜೆ ಕೇಳಿಯೆ.
0: ಹಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನ. ಇವತ್ತಿನ ವಿಷಯ ಬಂದು ವಾಟರ್ ಮ್ಯಾನೇಜ್ಮೆಂಟ್. ನಿಮ್ಮ ಮನೆಯಲ್ಲಿ ನೀವು ಹೇಗೆ ನೀರನ್ನ ಮಿತವಾಗಿ ಬಳಸ್ತೀರಾ ಅನ್ನೋದ್ರ ಬಗ್ಗೆ ನಮ್ ಜೊತೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
1: ಎಸ್ ಮೇಡಮ್.
0: ಹಾ
1: ಮೇಡಮ್, ಟೈಲ್ಸ್ ಕ್ಲೀನ್ ಮಾಡಿದ ನೀರನ್ನ ಟಾಯ್ಲೆಟ್ ಹಾಕ್ತೀವಿ.
0: ಓಕೆ. ಹಾ ಹಾ.
1: ಆಮೇಲೆ ಅಕ್ಕಿ ತೊಳಿತೀವಲ್ಲ ಮೇಡಮ್, ಅಕ್ಕಿ ತೊಳೆದ ನೀರು ಪಾಟ್ಗೆಲ್ಲ ಹಾಕ್ತೀವಿ ಮೇಡಮ್.
0: ಓಕೆ. ಹಾ ಹಾ. ಕೇಳ್ತಾ ಇರ್ತೀರಾ ಆಕಾಶವಾಣಿ? ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಸಂದೇಶಗಳನ್ನ ಒಮ್ಮೆ ನೋಡೋಣ. ಚಂದ್ರಮುಖಿ ಐಟಿಐ ಲೇಔಟ್ ಮಾಲತ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಆಕಾಶವಾಣಿ ಬೆಂಗಳೂರು ಪ್ರತಿದಿನ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 3892. ನಿಮ್ಮ ಹೆಸರನ್ನು ಕಳಿಸೋದನ್ನು ಮರಿಬೇಡಿ. ಇದೀಗ ಗೀತೆ ಏಕ್ ದುಜೆ ಕೇಳಿಯೇ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾವ್ಯಾಜಿ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್. ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜನಗರದಿಂದ.
0: ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನೋಡಿ, ನಾನು ಒಂದು ಎಸ್ ಜಾನಕಿ ಅವ್ರದೇ ಒಂದು ಹಿಂದಿ ಹಾಡನ್ನ ಕೇಳಕ್ ಇಷ್ಟಪಡ್ತೀನಿ ಇವತ್ತು. ನೋಡಿ, ನನ್ನೆ ಒಂದು ದೇರ್ ಇಸ್ ಅ ಹ್ಯೂಜ್ ಲಾಸ್ ಫಾರ್ ಇಂಡಿಯನ್ ಸಿನಿಮಾ. ಒಂದು ಒಂದು ಅನರ್ಘ್ಯ ರತ್ನವನ್ನ ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಇದೊಂದು ತುಂಬಲಾರದ ನಷ್ಟ ಭಾರತೀಯ ಸಿನಿಮಾಕ್ಕೆ. ನಿಜವಾಗ್ಲೂ ಬಹಳ ಬೇಜಾರಾಯ್ತು ಇಂಥ ಒಳ್ಳೆಯ ಗಾಯಕಿ ಕಳ್ಕೊಂಡಿದ್ದೀವಿ ಅಂತ. ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಆಶಾ ಭೋಸ್ಲೆಯವರನ್ನ ಬಹಳ ಇಷ್ಟಪಡ್ತೀನಿ. ಅದು ಬಿಟ್ಟು ಇನ್ನೊಬ್ಬ ಗಾಯಕರು ಇಷ್ಟಪಟ್ಟಿದ್ದು ಅಂತ ಹೇಳಿದ್ರೆ ಎಸ್ ಜಾನಕಿ ಅವರು. ಅವರು ಸಾಕಷ್ಟು ಹಿಂದಿ ಹಾಡುಗಳನ್ನ ಹೇಳಿದ್ದಾರೆ. ಇನ್ಫ್ಯಾಕ್ಟ್ 1958 ಇಂದ ಆಲ್ಮೋಸ್ಟ್ 1996 ತನಕ ಆಲ್ಮೋಸ್ಟ್ 4 ದಶಕಗಳ ತನಕ ಹಿಂದಿನ ಹಾಡು ಹೇಳಿದ್ದಾರೆ. ಅದರಲ್ಲಿ ಒಂದು ಹಾಡು ನಾನು ಸೆಲೆಕ್ಟ್ ಮಾಡಿದ್ದೀನಿ, ಮರ್ತ್ ಅಂತ ಹೇಳ್ಬಿಟ್ಟು ಒಂದು ಫಿಲಮ್. ಇದರಲ್ಲಿ ಸುನ್ನು ರೂಪಿಯ ಏಕ್ಯಾ ಹೋಗಯ್ಯ ಅಂತ ಹೇಳ್ಬಿಟ್ಟು ಒಂದು ಹಾಡು ಹೇಳಿದ್ದಾರೆ. ಈ ವಿಶೇಷತೆ ಏನಂತ ಹೇಳಿದ್ರೆ ಈ ಹಾಡನ್ನ ಅವರು ಅಮಿತಾಬ್ ಬಚ್ಚನ್ ಮತ್ತೆ ಶಬ್ಬೀರ್ ಕುಮಾರ್ ಜೊತೆಗೆ ಹೇಳಿದ್ದಾರೆ ಈ ಹಾಡನ್ನ. ಬಹಳ ವಿಶೇಷವಾದ ಹಾಡು ಇದರಲ್ಲಿ ಅವರು ಅಮೃತ ಸಿ ಪ್ರೀತಮ್ಗೆ ಅವರು ಅಮೃತ ಸಿಂಗ್ಗೆ ಅವರು ಇದು ಕೊಟ್ಟಿದ್ದಾರೆ, ವಾಯ್ಸ್ ಕೊಟ್ಟಿದ್ದಾರೆ. ಹಾಗೆ ಅವರು ಸಾಹೇಬ್ ಅಂತ ಒಂದು ಫಿಲ್ಮ್ ಇದೆ, ಅದರಲ್ಲೂ ಅಮೃತ ಸಿಂಗ್ಗೆ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಹಾಡು ನಂಗೆ ಬಹಳ ಇಷ್ಟ ಆಗತ್ತೆ ರೀ. ಅದರಲ್ಲಿ ಇನ್ನೊಂದು ಅವರು ಹಾಡಿರೋದು ಅಂತ ಹೇಳಿದ್ರೆ ದೇವಾನಂದ್ ಅವರ ನವಕೇತನ್ ಬ್ಯಾನರ್ಗೆ ಅವರು ಒಂದು ಒಂದು ಹಾಡನ್ನು ಇವ್ರ ಕೈಲಿ ಹಾಡ್ತಿದ್ದಾರೆ. 1989 ಫಿಲಮ್ ಸಚ್ಚಕ್ಕೆ ಬೋಲ್ಬಲ ಅಂತ ಹೇಳ್ಬಿಟ್ಟು ಒಂದು ಫಿಲಮ್ ಮಾಡಿದ್ರು ದೇವಾನಂದ್ ಅವರು. ಅದ್ರಲ್ಲಿ ಒಂದು ಸೋಲೋ ಹಾಡು ಎಸ್ ಜಾನಕಿ ಹೇಳಿದ್ದಾರೆ. ಅಂದ್ರೆ ಅವರ ಇದು ಎಷ್ಟು ಇದೆ ಅಂತ ಹೇಳಿದ್ರೆ ಪ್ರತಿಭೆ ಟ್ಯಾಲೆಂಟ್ ನೀವು ಯಾವ್ದೇ ತಗೊಳ್ಳಿ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನು ಆ ಹಾಡು ಕೇಳ್ತಾ ಇದ್ದೆ ಇವತ್ತು, ನೀವು ಕೊನೆ ಪ್ರಶ್ನೆ ಹಾಕ್ಬಿಟ್ಟು ಆ ಹಾಡನ್ನ ಹಾಕಿದ್ರಲ್ಲ ಕ್ವಿಜ್ಅಲ್ಲಿ, ಎಷ್ಟು ಡಿಫಿಕಲ್ಟ್ ಸಂಗೀತಮಯವಾದ ಹಾಡೋದು, ಅದು ಎಷ್ಟು ಡಿಫಿಕಲ್ಟ್ ಆಗಿದೆ ಅದನ್ನ ಹಾಡೋದು. ನಿಜವಾಗ್ಲೂ ಅವ್ರು ಹೇಳಿದ್ದು ನನಗೆ ಹೇಳಕ್ಕೆ ಭಯನೂ ಆಗತ್ತೆ, ಇನ್ನೊಂದ್ರೆ ಹಾಡಕ್ಕೂ ನನಗೆ ಆಗತ್ತ ಅಲ್ಲ ಹೇಳಿದ್ದು. ನಿಜವಾಗ್ಲೂ ಅದು ಎಂತ ಸತ್ಯ ಅನ್ಸುತ್ತೆ, ನಿಜವಾಗ್ಲೂ ಎಂತ ಟ್ಯಾಲೆಂಟ್ ನಾವು ಕಳ್ಕೊಳ್ಬಲ್ಲ ಅಂತ ಹೇಳಿ ಬಹಳ ಬೇಜಾರಾಗತ್ತೆ ರೀ ನಿಜವಾಗ್ಲೂ.
0: ಧನ್ಯವಾದಗಳು ಈ ಹಾಡು ಕೇಳಿದ್ದಕ್ಕೆ. ಪ್ರಸಾರ ಮಾಡ್ತೀವಿ. ಮತ್ತೆ ಈ ಹೊತ್ತಿನ ವಿಷಯ ನೀರು ಬಳಕೆ ಮತ್ತು ಮಿತ ವಿಧಾನ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಇದರ ಕುರಿತಾಗಿ?
1: ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ನಮ್ಮನೆಯಲ್ಲಿ ರೈನ್ ಹಾರ್ವೆಸ್ಟಿಂಗ್ ಮಾಡ್ಸಿದೀವಿ. ಅಂದ್ರೆ ಮಳೆಗಾಲದಲ್ಲಿ ಬರೋ ನೀರೆಲ್ಲ ಒಂದ್ ಕಡೆ ಟ್ಯಾಂಕ್ ಅಲ್ಲಿ ಕೆಳಗಡೆ ಗ್ರೌಂಡ್ ಇದರಲ್ಲಿ ಶೇಖರಣೆ ಆಗತ್ತೆ. ಅದನ್ನ ನಾವು ಇದಕ್ಕೆಲ್ಲ ಗಿಡ ಮರಗಳಿಗೆ ಅದಕ್ಕೆಲ್ಲ ಹಾಕ್ತೀವಿ. ಅದು ಬಿಟ್ಟು ನಮ್ಮ ಇದರಲ್ಲಿ ಎಲ್ಲಾ ವಾಶ್ ಬೇಸಿನ್ಸ್ ನಲ್ಲಿ ಈ ಸ್ಪ್ರಿಂಕ್ಲಿಂಗ್ ಟೈಪ್ ವಾಟರ್ ಹಾಕಿದ್ವಿ. ಅಂದ್ರೆ ನೀವು ಮಿತವಾಗಿ ಬಳಸ್ಬೋದು, ಅಂದ್ರೆ ನೀವು ಜೋರಾಗಿ ನೀವು ಟ್ಯಾಪ್ ಓಪನ್ ಮಾಡಿದಾಗ ರಭಸವಾಗಿ ಬರದೇ ಇರೋ ಹಂಗೆ ಸ್ಪ್ರಿಂಕ್ಲರ್ ಟೈಪ್ ಅಂತ ಸ್ಪ್ರೇ ಮಾಡ್ದಂಗೆ ಬರುತ್ತೆ. ಅವಾಗ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಅದು ಮಾಡ್ಬೋದು. ಅದು ಬಿಟ್ಟು ನಾವು ಈ ಇದಕ್ಕೆಲ್ಲ ಗಿಡಗಳ ಮರ ಇದಕ್ಕೆ ಇದಕ್ಕೆಲ್ಲ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಟ್ಯಾಂಕ್ ಮಾಡಿಸಿದೀವಿ ಅದಕ್ಕೋಸ್ಕರ. ಅದು ಡೈರೆಕ್ಟ್ ಆಗಿ ಇದಕ್ಕೆ ಮಾಡ್ಬೇಕಾದ್ರೆ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಅದು ಹರಿಬಿಡುತ್ತೆ. ಅದು ಸೊ ಅದೊಂದನ್ನು ನಾವು ಮಾಡಿಸ್ಕೊಂಡಿದ್ವಿ. ವಿಶೇಷವಾಗಿ ಅದಕ್ಕೋಸ್ಕರ ನೀರನ್ನೇ ಉಳಿಸಕ್ಕೋಸ್ಕರ ಅಂತಾನೆ ಮಾಡಿಸ್ಕೊಂಡಿದ್ವಿ ನಾವು.
0: ಕೇಳಿ ಖುಷಿ ಆಯ್ತು ಸರ್.
1: Thank you, really a pleasure talking to Shravaji. Today my heart goes to listen to Yash Janaki's voice today from the film Martha.
0: Kare maadidakkagi dhanyavaadagalu sir. Thank you. Idiga Mard chitrada geete prasara aguthe. Shabbir Kumar, S Janaki, Amitabh Bachchan avara gayanadalli, Rajinder Krishan avara sahitya, Anu Malik avara sangeeta.

0: ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ ಯಾರು ಅಂತ ಮಾತಾಡ್ಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಮೇಡಮ್, ಹಾಗರಿ ಬಮ್ಮಳಿ ತಾಲೂಕು ಹಂಪಸಾಗರ. ಸುಭಾನ್ ಕೋರಿ ಮೇಡಮ್.
0: ಹಾ, ಸುಭಾನ್ ಕೋರಿ ಅವರು ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್, ಟೈಲರಿಂಗ್ ಮಾಡ್ತೀನಿ ಮೇಡಮ್ ನಾನು.
0: ಹಾ, ನಿಮ್ಗೆ ಯಾವ ಹಾಡ್ ಬೇಕಿತ್ತು?
1: ಅದೇ ಮೇಡಮ್, ಸಚ್ಚ ಝೂಟ ಚಿತ್ರದಿಂದ ಹಾಡ್ ತಗೊಂಡ್ರಿ ಮೇಡಮ್.
0: ಓಕೆ, ಕಿಶೋರ್ ಕುಮಾರ್ ಹಾಗೂ ಕಲ್ಯಾಣ್ ಜಿ, ಹಾ, ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ. ಹಾ, ಇವತ್ತಿನ ವಿಷಯ ಬಂದು ನೀರಿನ
1: ಬಳಕೆ. ಇಲ್ಲಿ ಹಳ್ಳಿಯಲ್ಲಿ ಮೇಡಮ್ ಸ್ವಲ್ಪ ನೀರಿನ ಸಮಸ್ಯೆ ಇದೆ. ನಮ್ಗೆ ಡ್ಯಾಮ್ ಇದೆ ಅಂದ್ರೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಮೇಡಮ್. ನಾವ್ ಆ ತರ ಯಾವ್ದು ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡಿದ್ರು ಕೂಡ ಹಕ್ಕಿ ಪಕ್ಕಿ ಇರ್ತಾವ ಮೇಡಮ್, ಹಕ್ಕಿ ಸ್ವಲ್ಪ ಮೂಕ ಪ್ರಾಣಿ ಬರ್ತಾವ. ಅದಕ್ಕಾಗ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಮೇಡಮ್. ಅದ್ ಬಿಟ್ಟರೆ ವೇಸ್ಟ್ ಮಾಡಲ್ಲ ಮೇಡಮ್. ನಾವು ಕೆಲವೊಂದು ಗಿಡ ಇದಾವ ಮೇಡಮ್ ಮನೆಯಲ್ಲಿ, ಗಿಡಕ್ಕೂ ಹಾಕ್ತೀವಿ ಮೇಡಮ್.
0: ಓಕೆ, ಖುಷಿ ಆಯ್ತು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಕೇಳ್ತಾ ಇದೆ ಆಕಾಶವಾಣಿ.
1: ಓಕೆ,
0: ಸಂದೇಶಗಳನ್ನ ಒಮ್ಮೆ ನೋಡೋಣ. ಕಾರ್ಯಕ್ರಮಕ್ಕೆ ಬಂದಿರುವ ಸಂದೇಶಗಳು, ಕೋಣ ಸಾಲೆ ಪಾರ್ಥ ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀರಿನ ಮಹತ್ವದ ಬಗ್ಗೆ ಒಂದು ಗಾದೆ ಮಾತಿದೆ, ನೀರು ಹತ್ತಿರ ಇರಬೇಕು, ನೆಂಟರು ದೂರ ಇರಬೇಕು ಅಂತ ಹೇಳಿ ಒಂದು ಗೀತೆಯ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ, ನೀರು ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕ. ನೀರು ಜೀವ ಜಲವಾಗಿರುವುದರಿಂದ ಹಿತಮಿತವಾಗಿ ಬಳಸುವುದು ಮಾನವರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಸ್ತುತ ರೈತರಾಗಿರುವ ನಾವು ಈ ವರ್ಷ ಮಳೆ ಆಗದ ಕಾರಣ ಸ್ವಲ್ಪ ಪ್ರಮಾಣದಲ್ಲಿ ಬಿತ್ತನೆಯನ್ನು ಮಾಡಿ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಬಿದ್ದ ಮಳೆ ನೀರನ್ನು ನಿಲ್ಲುವಂತೆ, ನಿಂತ ನೀರನ್ನು ಇಂಗುವಂತೆ ಕೃಷಿಕರಾದ ನಾವುಗಳು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಆದಷ್ಟು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ, ಇದನ್ನು ಕೇಳಿ ನಮಗೆ ತುಂಬ ಖುಷಿ ಆಗ್ತಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯ ಈರಣ್ಣ ಜೇವೂರ ಹಾಗೂ ರಾಮಚಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಸಚ್ಚ ಜೂಟ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ, ಇಂದಿವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಇದು ಆಕಾಶವಾಣಿ FM ರೇನ್ಬೋ ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
2: ನಮಸ್ತೆ ಮೇಡಮ್.
1: ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
2: ನಮ್ಮ ಹೆಸರು ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಿಗೆ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿಂದ.
1: ಹಾ ನಮಸ್ತೆ ಸರ್, ನಿಮ್ಗೆ ಯಾವ ಹಾಡು ಬೇಕಿತ್ತು?
2: ನಮ್ಗೆ ಈಗ ರಾಜ್ಯ ಹಿಂದೂಸ್ತಾನಿಂದ ಪರದೇಶಿ ಪರದೇಶಿ ಅಂತ ಇದೆ.
1: ಖಂಡಿತ, ನಿಮ್ಮ ಸಂದೇಶವನ್ನ ಓದಿದೆ, ಬಹಳ ಚೆನ್ನಾಗಿ ಬರ್ತ್ ಕಳ್ಸಿದ್ರಿ. ನೀವು ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಏನಿಲ್ಲ ಮೇಡಮ್, ನಾನು ಪ್ರಸ್ತುತ ರೈತ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು 6-7 ವರ್ಷದಿಂದ. ಮೊದಲು ಡಿಗ್ರಿ ಓದಿ ಒಂದು 10 ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ರೈತಾಕಿಯನ್ನ ಮಾಡ್ತಾ ಇದ್ದೀನಿ.
1: ಏನು ಬೆಳಿತೀರಾ?
2: ಈಗ ನಮ್ ಕಡೆ ಭತ್ತ ಬೆಳಿತೀವಿ ಮೇಡಮ್, ಆಮೇಲೆ ಮೆಕ್ಕೆಜೋಳ, ಶೇಂಗಾ, ತರಕಾರಿ ಈ ತರ ಎಲ್ಲ ಬೆಳಿತಾ ಇದೀವಿ. ಹಾಗಾಗಿ ನೀರಿನ ಬಗ್ಗೆ ಇವತ್ತು ಕೇಳಿದಂತ ವಿಚಾರ ತುಂಬಾ ಚೆನ್ನಾಗಿದೆ. ಹಾಗೇನೆ ನಾವು ರೈತರಾಗಿರ್ತಕ್ಕಂಥ ನಾವುಗಳಾಗಿರ್ಬೋದು, ಎಲ್ಲರೂ ಹಿತಮಿತವಾಗಿ ನೀರನ್ನ ಬಳಸಬೇಕಾಗಿದೆ. ಯಾಕಂದ್ರೆ ಈ ವರ್ಷ ನಮ್ ಕಡೆ ಮಳೆ ಇಲ್ಲ, ಬೇರೆ ಮಹಾರಾಷ್ಟ್ರ ಅಲ್ಲಿ ಒಡಿಸಾ ಕಡೆಗೆಲ್ಲ ತುಂಬಾ ಮಳೆ ಆಗ್ತಾ ಇದೆ. ನಮ್ ಕರ್ನಾಟಕ ಭಾಗದಲ್ಲಿ ಈ ವರ್ಷ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ. ಇಲ್ಲಿವರೆಗೂ ಯಾವ್ದೇ ರೈತರು ಬಿತ್ತನೆಯನ್ನು ಮಾಡಿಲ್ಲ. ಇನ್ನೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದವ್ರು ಮಾತ್ರ ಬಿತ್ತಿದ್ದಾರೆ. ಹಾಗಾಗಿ ನಾವು ಬಿದ್ದ ಮಳೆ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಇಂಗುವಂತೆ ಮಾಡಿ ಅಂತರ್ಜಲವನ್ನ ಹೆಚ್ಚಿಸಿ ಮತ್ತೆ ಬೋರ್ವೆಲ್ಗೆ ನೀರು ಇದಾಗುವ ತರ ನಾವು ಮಾಡ್ಬೇಕಾಗಿದ್ದು ನಮ್ಮ ರೈತರಾದ ನಮ್ಮ ಕರ್ತವ್ಯವಾಗಿದೆ.
1: ಖಂಡಿತ ಸರ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
2: ಧನ್ಯವಾದಗಳು.
1: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ.
2: ಓಕೆ ಮೇಡಮ್.
1: ಇದೀಗ ರಾಜ ಹಿಂದೂಸ್ತಾನಿ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಅಲ್ಕಾಯ್ನಿಕ್, ಸಪ್ನಾ ಅವಸ್ಥಿ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬ್ಲೂ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 4:41. ಗುಲ್ಮೊಹರ್ ಕಾರ್ಯಕ್ರಮ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್ ರೇ.
0: ನಮಸ್ತೆ, ನಿಮ್ ಹೆಸರು?
1: ಹುನ್ನೂರಲ್ಲಿ ಮೇಡಮ್ ರೇ, ಹನುಮಂತಾಪುರದಿಂದ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್ ರೇ, ನಾನು ಈಗ ಸದ್ಯ ಹೊಲದಲ್ಲಿ ನೀರ್ ಕಟ್ತಾ ಇದ್ದೀನಿ.
0: ಓಕೆ, ಹಾ ಹಾ,
1: ನೀರ್ ಹಾಸ್ತಾ ಇದ್ದೀನಿ ಮೆಕ್ಕೆಜೋಳಕ್ಕೆ.
0: ನಿಮ್ಗೆ ಯಾವ ಹಾಡ್ ಬೇಕಿತ್ತು?
1: ಮೇಡಮ್ ರೇ, ನನಗೆ ದಿಲ್ ಚಿತ್ರದಿಂದ ಓ ಪ್ರಿಯಾ ಪ್ರಿಯಾ ಅಂತ ಒಂದು ಹಾಡಿದೆಯಲ್ಲ ಮೇಡಮ್ ರೇ, ಆ ಹಾಡು ಪ್ರಸಾರ ಮಾಡಿ ಮೇಡಮ್ ರೇ.
0: ಖಂಡಿತ. ಇವತ್ತಿನ ವಿಷಯ ಬಂದು ನೀರಿನ ಮಿತ ಬಳಕೆ, ಇದ್ರ ಕುರಿತಾಗಿ.
1: ಯಾವುದೇ ಕಾರಣಕ್ಕೂ ನಾವು ನೀರು ಜಾಸ್ತಿಯಾಗಿ ನಾವು ವ್ಯಯ ಮಾಡಬಾರ್ದು ಮೇಡಮ್ ರೇ. ಯಾಕಂದ್ರೆ ನಮ್ಗೆ ನೀರ ಅಮೂಲ್ಯ, ಇರೋದು ಒಳ್ಳೆ ನೀರ್ ಅಂದ್ರೆ 5% ಇರಬಹುದು ಅಷ್ಟೇ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನೀರು ನಾವು ತಗೊಂಡು ನಲ್ಲಿಯಾಗಲಿ ಏನಾಗ್ಲಿ, ನೆಲ್ಲಾಗ ನೀರ್ ಬಿಟ್ಟು ನಾವು ಹೊರಗಡೆ ಕಡೆ ಎಲ್ಲೂ ನೋಡಬಾರ್ದು, ನೀರು ಋತವಾಗಿ ಹರಿಯಬಾರ್ದು. ಹಾಗೆ ನಮ್ಮ ಮತ್ತೇನಪ್ಪ ಅಂದ್ರೆ, ನಾವು ಈಗ ನಾನು ಈಗ ಹೊಲಕ್ ನೀರ್ ಬಿಡ್ತಾ ಇದೀನಿ, ನಮ್ಗೆ ಎಷ್ಟು ಬೆಳಗ್ಗೆ ಬೇಕೋ ಅಷ್ಟೇ ಬಿಡಬೇಕು, ಅತಿ ಹೆಚ್ಚು ಹೊರಗೆ ಹರ್ಕೊಂಡು ಹೋಗಿ ಬಿಡಬಾರ್ದು. ನಾವಿರೋ ನೀರಲ್ಲಿ ಚೆನ್ನಾಗಿ ಉಪಯೋಗಿಸ್ಕೊಂಡು ನೀರನ್ನು ಮುಂದಿನ ಪೀಳಿಗೆ ಉಳಿಸ್ಬೇಕಂತ ನಾನು ಹೇಳ್ತೀನಿ ಮೇಡಮ್.
0: ಖಂಡಿತ ಸರ್, ಧನ್ಯವಾದಗಳು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು.
1: ಧನ್ಯವಾದ ಮೇಡಮ್,
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಹೀಗೆ
0: ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಇದೀಗ ಸಂದೇಶಗಳನ್ನ ಒಮ್ಮೆ ನೋಡೋಣ. ಹಂಪೆಯಿಂದ ಜಾಫರ್ ಅವರು ಒಂದು ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಮೊದಲೇ ಬರಗಾಲ ರೀತಿಯಲ್ಲಿ ಭಾಸವಾಗ್ತಿದೆ, ಈ ಸಮಯದಲ್ಲಿ ಮಳೆ ಕೂಡ ಕೈ ಕೊಡ್ತಾ ಇದೆ, ಆದ ಕಾರಣ ನಾವು ಇತಿಮಿತಿಯಲ್ಲಿ ನೀರನ್ನ ಬಳಸಬೇಕು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆ ನಮಗಾಗಿ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಮಲ್ಲೇಶ್ ಬಾಬು ಶಿರಾಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಳೆ ನೀರು ಕೊಯ್ಲು ವ್ಯವಸ್ಥೆ, ಇದರಿಂದ ನೀರಿನ ಸದುಪಯೋಗ ಸಾರ್ವಜನಿಕರಿಗೆ ಮನವರಿಕೆ ಮಾಡಬೇಕು. ಸಂಜೆಯ ಪ್ರಸಾರ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಅಂತ ಶಿವಕಿರಣ್ ಓಂ ಎಂ ವಲ್ಲಭಾಪುರ ಹಗರಿ ಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀರಿನ ಬಗ್ಗೆ ವಿಷಯ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಹೇಳಿ ನಾಗಪತಿ ವಿ ಹೆಗ್ಡೆ SN ನಗರ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಇಂದು ನೀರಿನ ಸಂರಕ್ಷಣೆ ಕುರಿತು ನೀಡಿದ ಮಾಹಿತಿ ತುಂಬಾ ಅರ್ಥಪೂರ್ಣ ಮತ್ತು ಸಮಯೋಚಿತವಾಗಿತ್ತು. ನೀರನ್ನ ಅತ್ಯಂತ ಮಿತವಾಗಿ ಹಾಗೂ ಜವಾಬ್ದಾರಿಯಿಂದ ಬಳಸಬೇಕು ಎಂಬ ಸಂದೇಶ ಎಲ್ಲರಿಗೂ ಅಗತ್ಯವಾಗಿದೆ. ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಂದು ಹನಿ ನೀರನ್ನ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಬೋರ್ವೆಲ್ಗಳ ಬಳಿ ಇಂಗು ಗುಂಡಿಗಳನ್ನ ನಿರ್ಮಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಇಂತಹ ಜನಜಾಗೃತಿ ಮೂಡಿಸಲು ಉತ್ತಮ ವಿಷಯವನ್ನ ನೀಡಿದ ನಿಮಗೂ ಹಾಗೂ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಪ್ರಸಾರ ಆಗುತ್ತೆ ದಿಲ್ ಚಿತ್ರದ ಗೀತೆ, ಅನುರಾಧ ಪೌಡ್ವಾಲ್ ಅವರ ಗಾಯನದಲ್ಲಿ. ಜೊತೆಗೆ ದನಿಗೂಡಿಸಿದ್ದಾರೆ ಸುರೇಶ್ ವಾಡ್ಕರ್, ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: श्रद्धा गीते
1: मैडम।
0: हाँ ओके, तुझे देखा तो ये ಖಂಡಿತ ಪ್ರಸಾರ ಮಾಡೋಣ. ಇವತ್ತಿನ ವಿಷಯ ನೀರಿನ ಮಿತ ಬಳಕೆ ಕುರಿತಾಗಿ, ಇದರ ಕುರಿತಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ನೀರು ಅತ್ಯಮೂಲ್ಯವಾದ ವಸ್ತು ಮೇಡಮ್.
0: ಹಾ,
1: ನೀರನ್ನ ಹಿತಮಿತವಾಗಿ ಬಳಸಬೇಕ್ರಿ ಮೇಡಮ್.
0: ಖಂಡಿತ.
1: ಹ್ಞೂ ರೀ ಮೇಡಮ್. ಮತ್ತೆ ನೀರನ್ನ ನಾವು ಇಂಗು ಗುಂಡಿ ಮಾಡಿ ಹೊಲದಲ್ಲಿ ನೀರ್ ನಿಂದ್ರಿಸಿ ಅಂತರ್ಜಲ ಕಾಪಾಡ್ಕೊಳ್ಬೇಕು ಮೇಡಮ್.
0: ಖಂಡಿತ ಹೌದು.
1: ಹ್ಞೂ ರೀ ಮೇಡಮ್. ಈಗ ಬೋರ್ ವೆಲ್ಗಳು ಇರ್ತಾವ ಮೇಡಮ್, ಬೋರ್ ನಲ್ಲಿ ನಮ್ಮ ಮಳೆ ಮನೆ ಹತ್ರ ಬೋರ್ ಹಾಕ್ಸ್ಕೊಂಡ್ ಇರ್ತಾರ ಮೇಡಮ್, ಅದ ನೀರು ಹೋಗಂತ ಸೌಕರ್ಯ ಮಾಡ್ಕೋಬೇಕು ಮೇಡಮ್. ಒಟ್ ನೀರಿನ ಸೌಕರ್ಯ, ನಾವು ನೀರು ಅಂತರ್ಜಲದೊಳಗೆ ಹೋಗಕ್ ಒಳ್ಳೆ ಪ್ರಯತ್ನ ಮಾಡಿದ್ರಿ ಮೇಡಮ್, ನಮಗ್ ಒಳ್ಳೆ ನೀರು ನಮ್ಗೆ ಉತ್ಪತ್ತಿ ಆಗುತ್ತೆ ಮೇಡಮ್
0: ಅಂತರ್ಜಲದಿಂದ.
1: ಹಾಗಾಗಿ ನೀರು ಉಳಿತಾಯ ಮಾಡೋಕ್ ಮೇಡಮ್.
0: ಹಾ ಖಂಡಿತ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ.
1: ಓಕೆ ಮೇಡಮ್, ನಮಸ್ಕಾರ.
0: ಇದೀಗ ಸಂದೇಶಗಳನ್ನ ಕೊನೆಯದಾಗಿ ಒಮ್ಮೆ ನೋಡೋಣ. ಶಾನ್ ಟೇಲರ್ ಅಗಲ್ ಕೆರಾದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆದರಣೀಯ ಆತ್ಮೀಯ ಮೇಡಮ್ ಅವರಿಗೆ ನನ್ನ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ನಿಮಗೆ ಧನ್ಯವಾದಗಳು ಅಂತ ಶ್ರೀಮಂತ ಹೊಸ್ಮನಿ ಬೀದರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಘರಾಜ್ ಎಸ್ ಜಿಡಗಿ ಕುಕನೂರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಂಗಪ್ಪ ಸಾಳೇರ ಹಿರೇ ಹಡಗಲಿಯಿಂದ ನೀರಿನ ಬಗ್ಗೆ ನೀಡುತ್ತಿರುವ ಮಾಹಿತಿ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಅರ್ಜುನ್ ಪ್ರೇಕ್ಷಿ ಕೊಂಡಿಕಾರ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಠಲ್ ಶಿಂಧೆ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಸುಕುಮಾರ್ ಹಾವೇರಿಯಿಂದ ನೀರಿನ ಬಗ್ಗೆ, ಹಾಡಿನ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ನೀರು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ, ಎಲ್ಲರೂ ಅರಿತುಕೊಂಡು ಬಳಕೆ ಮಾಡಿದರೆ ನೀರು ಉಳಿಸಬಹುದು ಅಂತ ಹೇಳಿ ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ದಿಲ್ವಾಲೆ ದುಲ್ಹನಿಯಾ ಲೇಜಾ ಎಂಗೆ ಚಿತ್ರದಿಂದ ಕುಮಾರ್ ಸಾನು, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಭಕ್ಷಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂದ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಈಗ ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಂಜಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಿಲಯದ ಸಂಜಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತ. ಸುಜಾತಾಳ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ಬನ್ನಿ, ಕಾರ್ಯಕ್ರಮಗಳನ್ನು ಆರಂಭಿಸೋಣ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಿತ್ರಗೀತೆಗಳನ್ನು. ಮೊದಲಿಗೆ ಕೇಳೋಣ ಶ್ರೀಕಂಠ ಚಿತ್ರದ ಗೀತೆಯನ್ನು, ಕಾರ್ತಿಕ್ ಮತ್ತು ಶಿಲ್ಪಾ ಶ್ರೀಕಾಂತ್ ಇವರುಗಳ ಗಾಯನದಲ್ಲಿ, ಅಜನೀಶ್ ಲೋಕನಾಥ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಕೃಷ್ಣೇಗೌಡ ಅವರ ಸಾಹಿತ್ಯವಿದೆ.

ಮಾಸ್ಟರ್ ಚಿತ್ರದ ಗೀತೆಯನ್ನು ಕೇಳಿಬಂದ್ರಿ. ಇನ್ನು ಗಂಗಾ ಇವರ ಗಾಯನದಲ್ಲಿ, ಅನಿರುದ್ಧ ರವಿಚಂದರ್ ಇವರ ಸಂಗೀತ ಸಂಯೋಜನೆಯಲ್ಲಿ, ವರದರಾಜ್ ಚಿಕ್ಕಬಳ್ಳಾಪುರ ಇವರ ಸಾಹಿತ್ಯವಿತ್ತು. ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು. ಹೊಂಗನಸು ಚಿತ್ರದ ಗೀತೆಯನ್ನು ಕೇಳೋಣ. ಚಿತ್ರ ಮತ್ತು ವಿಜಯ್ ಯೇಸುದಾಸ್ ಇವರುಗಳ ಗಾಯನದಲ್ಲಿ, ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆ ಕೇಳಿಬರ್ತಾ ಇದೆ.

ಅಭಿನಂದನ್ ಮಹಿಶಾಲೆ ಮತ್ತು ಸುಪ್ರಿಯಾ ಲೋಹಿತ್ ಇವರುಗಳ ಧ್ವನಿಗಳಲ್ಲಿ ಕೇಳೋಣ ಚಮಕ್ ಚಿತ್ರದ ಗೀತೆಯನ್ನು. ಜುದೈ ಸ್ಯಾಂದೆ ಇವರ ಸಂಗೀತ ಸಂಯೋಜನೆಯಲ್ಲಿ ಅರ್ಜುನ್ ಲೋಯಿಸ್ ಇವರ ಸಾಹಿತ್ಯವಿದೆ.

ರಾಜಹುಲಿ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಸೋನು ನಿಗಮ್ ಇವರ ಸ್ವರದಲ್ಲಿ, ಹಂಸಲಿಕ ಇವರ ಸಂಗೀತ ಸಂಯೋಜನೆಯಲ್ಲಿ ಗೀತೆಯನ್ನು ಕೇಳಿದರೆ. ಬನ್ನಿ ಕೊನೆಯದಾಗಿ ಕೇಳೋಣ ಸಿದ್ಧಾರ್ಥ ಚಿತ್ರದ ಗೀತೆಯನ್ನು. ಅರ್ಮಾನ್ ಮಲಿಕ್ ಇವರ ಗಾಯನದಲ್ಲಿ ಗೀತೆ ಬರ್ತಾ ಇದೆ. ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 5:30. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕವಿತಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕಳಿಂಗ ಪದವಿ ಪೂರ್ವ ಹಾಗೂ ಮಹಿಳಾ ಪದವಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ವಾಣಿಶ್ರೀ ಮತ್ತು ಸುಷ್ಮಶ್ರೀ ಅವರಿಂದ ಭಕ್ತಿಗೀತೆ.

ಖಂಡಿತ ಬೇಯೋದಿಲ್ಲ. ಬೇಯುತ್ತಾ? ಕಣ್ಣ ಮುಚ್ಚಾಲೆಯಲ್ಲಿ ನಿತ್ಯ ಬೇಳೆ ಬೇಯದು. ತಿಳ್ಕೊಳ್ಳಪ್ಪ ತಮ್ಮ, ತಿಳ್ಕೊಳ್ಳಯ್ಯ. ಕಾಯಕವೇ ಕೈಲಾಸ, ಅದೇ ನಿನ್ನ ಕಾಯಬಲ್ಲದು. ವಿಲಾಸದ ಜೀವನವು ಪಾತಾಳಕ್ಕೆ

ಕಾಯಲು ಕಾದಿದ್ದಾಳ್ ತಮ್ಮ ಹೆತ್ತ ತಾಯಿ. ತಮ್ಮ ತಮ್ಮ ಕೇಳಲೇ ತಮ್ಮ ತಮ್ಮ, ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ. ಆಸೆನೆ ತಾನೆ ತಮ್ಮ, ಚಿಂತೆಗಳಿಗೆ ಹಾದಿ ಮೂಲ. ಅರ್ಥವಾಯ್ತೇನಯ್ಯ? ಹಾ, ಚಾಪೆ ಇದ್ದಷ್ಟು ಚಾಚ ಬೇಕು ತಮ್ಮ ನಮ್ಮ ಕಾಲ. ಆಹಾ, ಎಂತ ಗಾದೆ! ಗಾದೆ ವೇದಕ್ಕೆ ಸಮಾನ ಅಂತಾರೆ.

0: ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ ತಮ್ಮ ತಮ್ಮ ಹುಷಾರೋ ತಮ್ಮ ತಮ್ಮ ತಿಳಿದು ತಿಳಿದು ಬಿದ್ದರೆ ತಪ್ಪು ತಮ್ಮ.
1: ಶ್ರೀಮತಿ ಗೌಸಿಯಾ ಅವರಿಂದ ವಚನ ಹಾಗೂ ಭಾವಗೀತೆ.
0: ಸೂರ್ಯ

0: ಈಗ ಕೇಳಿ ಕುಮಾರಿ ಭೀಮಮ್ಮ ಅವರಿಂದ ಜಾನಪದ ಗೀತೆ.
1: ಬಡತನದ ಮನೆಯೊಳಗ ಹೆಣ್ಣ ಹುಟ್ಟಬಾರದು, ಬಡತನದ ಮನೆ

ತಂದೆ ಕಣ್ಣೀರ ಸುರಿಸಬಾರದು. ಬಡವನ ಮಗಳಾದರೂ ತಪ್ಪಾಗಿರಬಾರದು, ಹೆಣ್ಣು ಹಡೆದ ತಾಯಿಗೆ ಎಂದು ಬಯ್ಯಬಾರದು. ಆ ಹಣದಾಸೆಯ ಗುಣದವನ ಹೆಂಡತಿಯಾಗಬಾರದು, ಬಡತನದ ಮನೆಯೊಳಗ ಹೆಣ್ಣ ಹುಟ್ಟಬಾರದು. ಕರುಣೆ ಇಲ್ಲದ ಅತ್ತೆ ಮನೆಯ ಸೊಸೆಯಾಗಬಾರದು, ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು. ಕುರುಡನಿರಲಿ ಕುಂಟನಿರಲಿ ಗಂಟು ಮುಖದ ಗಂಡನಿರಲಿ ಅಸಹ್ಯ ಪಡಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಸಿರಿವಂತರ ಮಾತಿಗೆ ಮೋಸ ಹೋಗಬಾರದು, ಮೂರು ದಿನದ ಪ್ರೀತಿಗೆ ಮನ ಸೋಲಬಾರದು. ಹಡೆದ ತಾಯಿ ತಂದೆಗೆ ಮಾತು ತರಬಾರದು, ಬಡತನದ ಮನೆಯೊಳಗ ಹೆಣ್ಣ ಹುಟ್ಟಬಾರದು. ಹೆಣ್ಣುವನ್ನು ಮಣ್ಣು ಒಂದೇ ಎಂದು ಜಗವು ಕೂಗು.

0: ಲೋಕದ ಸಂಘ ಮರಳಿ ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು.
1: ನಂತರ ಕುಮಾರಿ ಶಿಲ್ಪಾ ಇವರಿಂದ ಭಕ್ತಿಗೀತೆ.

0: ಇದುವರೆಗೆ ಮಾನವೀಯ, ಕಳಿಂಗ ಪದವಿ ಪೂರ್ವ ಹಾಗೂ ಮಹಿಳಾ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಶ್ರೀ ಅಮರೇಶ್ ತಾವರ್ಮಠ್, ಉಪನ್ಯಾಸಕರು ಕಳಿಂಗ ಪದವಿ ಪೂರ್ವ ಕಾಲೇಜ್ ಮಾನವಿ.
1: ಇದುವರೆಗೆ ಕವಿತಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿಬಂದ್ರೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 6 ಗಂಟೆ. ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಕಾರ್ಯಕ್ರಮ ವಿವರಣೆ ನಂತರ 6:05 ಕೇಳುವರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದಿಂದ, 6:10 ಪ್ರಕಟಣೆಗಳು ನಿಲಯದಿಂದ, 6:15 ಸಂಧ್ಯಾ ಕಿರಣ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಹಿರಿಯ ತಬಲವಾದಕರಾದ ಶರಣಬಸವ ಹೂಗಾರಿವರು. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಜೈವಿಕ ಇಂಧನದ ಬಳಕೆ ಮತ್ತು ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಹಳ್ಳಿಹೊಸೂರು ಗ್ರಾಮದ ಮಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ಕನ್ನಡ ಭಾಷಣ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಕನ್ನಡ ಚಿತ್ರಗೀತೆಗಳು ನಿಲಯದಿಂದ ಬಿತ್ತರಗೊಳ್ಳಲಿವೆ. 8:35 ಜನಪದ ಸಂಗೀತ ಕಾರ್ಯಕ್ರಮ. ಮಣ್ಣೇರಾಳ್ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು. 9:30 ಕೀರ್ತನೆ. ಶಿವಶರಣೆ ಇಟಗಿ ಭೀಮಾಂಬಿಕಾ. ಕೀರ್ತನಾಕಾರರು ತಾವರಗೆರೆ ಶಿವಶಾಸ್ತ್ರಿ ಇವರು. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಕೇಳುವಿರಿ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ ರಾಘವೇಂದ್ರ ಪಿ ಇಟಗಿ ಇವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗೀತ ಕಟ್ಟಿ ಸಂಗಡಿಗರ ಸ್ವರಗಳಲ್ಲಿ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ಕಾರ್ಯಕ್ರಮ. 9:30 ಚಿತ್ರಗೀತೆಗಳನ್ನು ಕೇಳುವಿರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ರಾಜ್ಯವ್ಯಾಪಿಯಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಕುರಿತ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಫಸಲ್ ಭೀಮಾ ಯೋಜನೆ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ. 3:00 ಎಫ್ಎಂ 101.3 ಕಂಪನಾಂಕದ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ. ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಗಾಂಧಿ ಪ್ರಭಾವ ಅಮರೇಶ್ ಗಿಣಿವಾರ್ ಅವರಿಂದ. ನಂತರ ಚಿದಾನಂದ ಮೂರ್ತಿ ಅವರಿಂದ ದಾಸರ ಪದಗಳು. 6:15 ಭಾವಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಸೋಲಾರ್ ಶಕ್ತಿಯ ಬಳಕೆ ಕುರಿತು ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಪರ್ಲೇದ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 8:30 ಜನಪದ ಸಂಗೀತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ಭಾರತ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ರಮಾ ಕುಲಕರ್ಣಿ ಮತ್ತು ವೆಂಕಟೇಶ್ ಬೇವಿನ ಬೆಂಚಿ ಇವರುಗಳು. 9:15 ಭಾವಗೀತೆಗಳು. 9:30 ದೊಡ್ಡಾಟ ಶ್ರೀಕೃಷ್ಣ ಅನುಸಂಧಾನ. ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಅಲಿ ಅಕ್ಬರ್ ಖಾನ್ ಅವರ ಸರ್ವೋದ್ವಾದನ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.

0: ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಫೋನ್ ಮಾಡಬೇಕಾದ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 235600, ಎಸ್ಟಿಡಿ ಕೋಡ್ ಸಂಖ್ಯೆ 08532, ಮೊಬೈಲ್ ಸಂಖ್ಯೆ 9480808349. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಲು ಕೋರಲಾಗಿದೆ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:15 ಆಗುತ್ತಲಿದೆ. ಈಗ ಕೇಳೋಣ ಕಾರ್ಯಕ್ರಮ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ತಬಲವಾದಕರಾದ ಶರಣಬಸವ ಹೂಗಾರ್ ಇವರು. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪ್ಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಭೀಮಿನಬೆಂಚಿ. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ರಾಯಚೂರು

0: ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ.
1: ಹಿರಿಯ ನಾಗರಿಕರ ಪಯಣದ ಪುಟಗಳನ್ನು, ಅವರ ಹಲವು ಅವಸ್ಥೆಗಳನ್ನು, ಅವರ ಸಾಧನೆಯ ಹೆಜ್ಜೆಯನ್ನು ಮೆಲುಕು ಹಾಕುವಂತಹ ಸಂಧ್ಯಾಕಿರಣ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕೆಳವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ರಂಗಭೂಮಿ ಕಲಾವಿದರು, ಹಾಗೆ ಹಿರಿಯ ತಬಲವಾದಕರು, ಹಾಗೆ ಲೇಖಕರು ಆಗಿರುವಂತಹ ಶರಣ್ಕುಮಾರ್ ಹೂಗಾರ್ ಕವಿತಾಳ್ ಅವರು. ಬನ್ನಿ ಶ್ರೋತೃ ಬಂದವರೇ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಸರ್. ತಬಲವಾದ್ಯ ಮನಸ್ಸಿನ ತಾಳಗಳಿಗೆ ಉಲ್ಲಾಸವನ್ನ ನೀಡುತ್ತೆ, ಮನರಂಜನೆ ನೀಡುತ್ತೆ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ತಾವೇನು ಹೇಳ್ತೀರಿ ಸರ್?
2: ನನಗೆ ತಬಲ ವಾದಿಸಲು ಭಾಳ ಖುಷಿ ಇರ್ತದೆ. ಯಾಕೆಂದ್ರೆ ನನ್ನ ತಬಲ ವಾದನವನ್ನು ಕೇಳಿದರೆ ಎಲ್ಲರೂ ಖುಷಿ ಪಡ್ತಕ್ಕಂಥ ಕಲಾವಿದರಿದ್ದಾರೆ.
1: ಅಂದರೆ ತಬಲ ವಾದನ ಎಲ್ರಿಗೂ ಕೂಡ ತಮ್ಮ ಮನಸ್ಸಿಗೆ ಖುಷಿಯನ್ನು ತರತಕ್ಕಂಥ ಒಂದು ವಾದ್ಯ ಅಂತ ತಮ್ಮ ಅಭಿಪ್ರಾಯ. ತಾವು ತಮ್ಮ ಬಾಲ್ಯ ಜೀವನವನ್ನು ಎಲ್ಲಿ ಕಳೆದ್ರಿ? ತಮ್ಮ ತಂದೆ ತಾಯಿ
2: ಶ್ರೀಮತಿ ಹಂಪಮ್ಮ ಅವರ ಉದರದಲ್ಲಿ ನಾನು ಜನಿಸಿದೆ. ಆಮೇಲೆ ನರಸಪ್ಪ ಹೂಗಾರ ಇವರು ಕವಿತಾಳ, ನಮ್ಮ ತಂದೆ ತಾಯಿಗಳು ಅವರು ಅಮೀನ್ಗಡದಲ್ಲಿದ್ದರು. ಆಮೇಲೆ ನನ್ನ ತಾಯಿ ತವರು ಮನೆ ಕವಿತಾಳ. ಕೊನೆಗೆ ನಾವು ಚಿಕ್ಕವರಿರುವಾಗ ಅಮೀನ್ಗಡದಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ಇದ್ವಿ. ಅವ್ರ ಹತ್ರ ತಬಲ ಅಭ್ಯಾಸ ಮಾಡ್ತಾ ಇದ್ದಿದ್ದು. ತಬಲ ಅಭ್ಯಾಸ ಮಾಡಿದ್ಮೇಲೆ ನಾವು ಚಿಕ್ಕವರು ಇದ್ದಾಗ ನಮ್ಮ ಸೋದರ ಮಾವನವ್ರಿಗೆ ಸುಸ್ತಿ ಆಯಿತು. ಸುಸ್ತಿ ಆದಮೇಲೆ ನಮ್ಮನ್ನು ಇಲ್ಲಿ ಕವಿತಾಳ ಕರ್ಕೊಂಬಂದರು. ನಮಗೆ ವಿದ್ಯೆ ಕಲಿಸಿ ಡೋಲ್ ಬಾರಿಸೋದು, ತಬಲ ಬಾರಿಸೋದು ಇದನ್ನೆಲ್ಲ ಮೊದಲು ಅವ್ರು ಪ್ರಾಕ್ಟೀಸ್ ಮಾಡಿಸಿದ್ರು. ಮಾಡಿಸಿದ್ಮೇಲೆ ಸ್ವತಃ ನಮ್ಮ ತಂದೆಯವರೇ ಸಂಗೀತ ಪಾಠಶಾಲೆ ಹೇಳಿ ಈ ನಮ್ಮ ಸಂಗೀತ ತಬಲ ಬಾರಿಸಲಿಕ್ಕೆ ರೆಡಿ ಮಾಡಿದರು.
1: ಬಾಲ್ಯ ಜೀವನದಿಂದನೇ ತಮ್ಮ ಮನೆಯಿಂದನೇ ಸಂಗೀತ ಕಲಾವಿದರಾಗಿ ತಾವು ಬೆಳೆಯೋದಕ್ಕೆ ಸಹಾಯ ಆಯಿತು ಅಂತ ಹೇಳಿದರೆ, ಬಾಲ್ಯ ಜೀವನದಲ್ಲಿ ಈಗ ಆರಂಭದಲ್ಲಿ ತಾವು ವಿದ್ಯಾಭ್ಯಾಸವನ್ನು ಎಲ್ಲಿವರೆಗೆ ಮಾಡಿದ್ರಿ ಸರ್?
2: ನಾನು ಅಮೀನ್ಗಡ ಗ್ರಾಮದಲ್ಲಿ 4ನೇ ವರ್ಗದವರೆಗೆ ಅಭ್ಯಾಸ ಮಾಡಿದೆ. ಅಭ್ಯಾಸ ಮಾಡಿದ ಮೇಲೆ ನಮ್ಮ ತಂದೆಯವರು ಏನು ಮಾಡಿದರು, ಇನ್ನು ನಾನು ಕಲಿತ ವಿದ್ಯೆಯನ್ನು ನಾನು ಮಕ್ಕಳಿಗೆ ಕಲಿಸ್ಬೇಕಂತ ಕಲಿಸಿ ನನಗೆ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿದರು. ಮಾಡಿದ ಮೇಲೆ ಆಮೇಲೆ ನನ್ನ ನಾಟಕಗಳು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಮಾಡಿದ ಮೇಲೆ ಆಮೇಶ್ವರ ನಾಟಕಗಳು ನಾಟಕಗಳಿಗೂ ನಾನು ತಬಲ ಬಾರಿಸ್ಲಿಕ್ಕೆ ಹೋದೆ. ಹೋದ ಕೂಡಲೇ ಅಲ್ಲಿ ಏನಾಯಿತು, ಕೊನೆಗೆ ಬರೀ ಯಮೇಶ್ವರ ನಾಟಕ ಆಯಿತು, ಇನ್ನು ಬೇಸಲ್ಲ ಅಂತೇಳಿ ಸರ್ವಿಸ್ ಕಂಪ್ನಿಗೆ ಕಳಿಸ್ಬೇಕು ನನ್ನ ಮಗನಂತ ನಮ್ಮ ತಂದೆಯವ್ರಿಗೆ ಆಸೆ ಆಯಿತು. ಸರ್ವಿಸ್ ಕಂಪ್ನಿ ನಮ್ಮ ಕೌತಾಕ ಹಾಕಿದ್ರು, ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಅಂತೇಳಿ. ಚಿತ್ರಿಗೆ ದೊಡ್ಡ ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ನನಗೆ ತಬಲ ಬಾರಿಸ್ಲಿಕ್ಕೆ ಬಿಟ್ಟರು. ಆಮೇಲೆ ಅಲ್ಲಿ ಆ ಚಿತ್ರಿಗೆ ಕಂಪ್ನಿಯಲ್ಲಿ ಯಾರಿದ್ರು ತಂದೆಯವ್ರ ಸ್ನೇಹಿತರಾಗಿರ್ತಕ್ಕಂಥ ಮಲಗಾಪುರ ಗುರುಪಾದ ಏನಿದ್ರು ಅವ್ರ ಹತ್ರ ಸಹಿತ ನಾನು ತಬಲ ಅಭ್ಯಾಸ ಮಾಡಿ ಅವರು ಸಂಗೀತ ಸೇವೆ ಹಾರ್ಮೋನಿಯಂ ಬಾರಿಸಿದ್ರು, ಅವ್ರ ಜೊತೆಗೆ ನಾನು ತಬಲ ಬಾರಿಸ್ತಿದ್ವಿ.
1: ನಾಟಕ ರಂಗದ ಪಯಣ ಯಾವ ವಯಸ್ಸಿನಲ್ಲಿ ಆರಂಭ ಆಯಿತು ತಮ್ಮದು?
2: 16 ವರ್ಷದಲ್ಲಿ ನಾನು ತಬಲ ಬಾರಿಸ್ಲಿಕ್ಕೆ ರೆಡಿ ಆಗಿಬಿಟ್ಟೆ ಸರ್.
1: ಯಾರು ಇದಕ್ಕೆ ಪ್ರೇರಣೆ? ತಮ್ಮ ತಂದೆಯವರು?
2: ನಮ್ಮ ತಂದೆಯವರು ನರಸಪ್ಪ ಅಂತೇಳಿ. ಆಮೇಲೆ ಎರಡನೇ ಗುರುಗಳು ನನಗೆ ಮಲ್ಕಾಪುರ ಗುರುಪದೈನೂರು.
1: ಸರಿ, ತಬಲದಿಂದ ತಮ್ಮ ನಾಟಕ ರಂಗಭೂಮಿಯ ಜೀವನ ಆರಂಭ ಆಯಿತು. ಆ ನಂತರ ಅನೇಕ ನಾಟಕಗಳಲ್ಲೂ ಕೂಡ ತಾವು ಪಾತ್ರವನ್ನು ನಿರ್ವಹಿಸಿದ್ರೆ, ಯಾವ್ಯಾವ ನಾಟಕಗಳಲ್ಲಿ ತಾವು ಪಾತ್ರವನ್ನು ಮಾಡಿದ್ರೆ?
2: ನಾನು ರಕ್ತರಾತ್ರಿ ನಾಟಕದಲ್ಲಿ ಉತ್ತರೇ ಪಾತ್ರ ಮಾಡ್ತಿದ್ದೀನಿ. ಉತ್ತರೇ ಪಾತ್ರ ಅಂತಂದ್ರೆ ಒಳ್ಳೆ ಪಾತ್ರ ಅದು. ಆ ಪಾತ್ರವನ್ನು ನಮ್ಮ ಗುರುಗಳು ವಿರೂಪಾಕ್ಷೇಂದ್ರ ಸ್ವಾಮಿಗಳು ಹಾರ್ಮೋನಿಯಂ ಮಾಸ್ಟರ್ ಇದ್ರು. ಮಾಸ್ಟರ್ ಇದ್ದಾಗ ಏ ಉತ್ತರೇ ಪಾತ್ರ ಶರಣ್ಕುಮಾರ್ ಕೂಡ ಮಾಡಿಸ್ಬಿಟ್ರು, ಭಾಳ ಚೆಂದಾಗುತ್ತೆ ಅಂತ ಆ ಉತ್ತರೇ ಪಾತ್ರನ ಮಾಡಿಸಿದ್ರಿ.
1: ಹಾಗೆ ವೀರ ಅಭಿಮನ್ಯು ಪಾತ್ರದಲ್ಲಿ
2: ಅಭಿಮನ್ಯು ಪಾತ್ರ ಮಾಡಬೇಕು ಅಂತ ಮನಸ್ಸಾಯ್ತು. ವೀರಭಿಮನ್ ನಾಟಕದಲ್ಲಿ ಪಾತ್ರ ಮಾಡಿದ್ರಿ, ನನಗೆ ಇಳುವಾಳ ಸಿದ್ದಯ್ಯನವರು ಡೈರೆಕ್ಷನ್ ಕೊಟ್ಟರಿ. ಅಂತ ಮಹಾ ವ್ಯಕ್ತಿಗಳು ಡೈರೆಕ್ಷನ್ ಕೊಟ್ಟು ಆ ವೀರಭಿಮನ್ ಪಾತ್ರವನ್ನು ಮಾಡಲು ಹಚ್ಚಿದ್ರಿ. ಹಚ್ಚಿದ ಮೇಲೆ ಆ ವೀರಭಿಮನ್ ಪಾತ್ರ ನೋಡಿ ಎಲ್ಲರೂ ಸೈ ಅಂತಾರೆ ಸರ್ ಇಂಥ ನಾಟಕ.
1: ಹಾಗೆ ಕಲಿತ ಕಳ್ಳಿ ಅಂತ ನಾಟಕದಲ್ಲೂ ಕೂಡ ಪಾತ್ರ ವಹಿಸಿದ್ರಿ.
2: ಕಲಿತ ಕಳ್ಳಿ ನಾಟಕದಲ್ಲಿ ದಿವಾಕರ್ ಪಾತ್ರ ರೀ.
1: ದಿವಾಕರ್ ಅವರು
2: ಸ್ನೇಹಿತರಾಗಿರ್ತಕ್ಕಂಥ ಬಿ ವಿ ಇಶಾ ಅವರು, ಅವರು ಬರೆದ ನಾಟಕದ ಕಲಿತ ಕಳ್ಳಿ ನಾಟಕದಲ್ಲಿ ದಿವಾಕರ್ನ ಪಾತ್ರ ಮಾಡಿದ್ದೀನಿ.
1: ಹೀಗೆ ಅನೇಕ ನಾಟಕಗಳಲ್ಲಿ ತಾವು ಪಾತ್ರಾಭಿನಯವನ್ನ
2: ಮಾಡಿದ್ದೀನಿ.
1: ಏನ್ ಹೇಳ್ತೀರಿ ಈಗ ರಂಗಭೂಮಿಯಲ್ಲಿ ಪಾತ್ರಗಳನ್ನು ಮಾಡೋದು ತಮಗೆ ಎಷ್ಟು ಖುಷಿ ತಂತು?
2: ನಮ್ಗೆ ಇಸಲಾರದಷ್ಟು ಸಂತೋಷ ಆಯ್ತು. ಯಾಕಂದ್ರೆ ನಾನು ಸ್ತ್ರೀ ಪಾತ್ರ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ, ಪುರುಷ ಪಾತ್ರ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ. ಈ ನಾಟಕ ನಮ್ಗೆ ಭಾಳ ಹಿಡಿಸ್ಬಿಡ್ತಾರೆ ಸರ್.
1: ಈ ನಾಟಕ ರಂಗಕ್ಕೆ ಬರಲಿಕ್ಕೆ ಮೂಲಭೂತ ಕಾರಣ ಯಾರು ಅಂತ ಹೇಳ್ತೀರಿ? ಯಾರು ತಮಗೆ ಅಭಿಪ್ರಾಯಿಸಿದ್ರು ನಾಟಕ ಮಾಡಿ ಅಂತ?
2: ನಮಗೆ ಕಾರಣೀಭೂತ ಯಶೋರ ರಾಚಯ್ಯ ಸ್ವಾಮಿಗಳು ಅಂತ. ಅವ್ರು ಡೈರೆಕ್ಷನ್ ಕೊಟ್ಟು ನಮ್ಮನ್ನು ಪಾತ್ರದಾಗಲೇ ನಾವು ರಚಿಸಿದ್ರಿ, ನಾವು ಒಳ್ಳೆ ಪಾತ್ರಗಳನ್ನು ಮಾಡ್ತಿದ್ವಿ, ಸ್ತ್ರೀ ಪಾತ್ರ ಅವರೇ ಕರೆಸಿದ್ರು, ಸ್ತ್ರೀ ಪಾತ್ರ ಹೆಂಗೆ ಮಾಡ್ಬೇಕು ಅನ್ನೋದು, ಆಮೇಲೆ ಸ್ತ್ರೀ ಪಾತ್ರ ಆದಮೇಲೆ ಪುರುಷ ಪಾತ್ರ ಮಾಡ್ಬೇಕಂತ ಆಸೆ ಆಯಿತು. ಎಲ್ಲ ಪಾತ್ರದಲ್ಲಿ ಕಲಿತಕಳ್ಳ, ವೀರಭೀಮನ್ನು ಇಂಥವೆಲ್ಲ ನಾಟಕಗಳು ನಾವು ಆಡಿ ಒಳ್ಳೆ ಹೆಸರು ಗಳಿಸಿದ್ವಿ ಸರ್.
1: ನೀವು ಒಬ್ಬ ಪುರುಷರಾಗಿ ಪುರುಷ ಪಾತ್ರ ಮಾಡೋದು ಬೇರೆ ಆಗುತ್ತೆ, ಹಾಗೆ ಸ್ತ್ರೀ ಪಾತ್ರ ಮಾಡೋದು ಬೇರೆ ಆಗುತ್ತೆ. ಏನು ವ್ಯತ್ಯಾಸಗಳನ್ನು ಗಮನಿಸಿದ್ರೆ, ನೀವು ಹೇಗೆ ಅಷ್ಟು ಸುಲಲಿತವಾಗಿ ಸ್ತ್ರೀ ಪಾತ್ರಗಳನ್ನು ಮಾಡೋದಕ್ಕೆ ಅನುಕೂಲ ಆಯಿತು, ಯಾರು ನಿಮಗೆ ಮಾರ್ಗದರ್ಶನ ಮಾಡಿದರು ಸ್ತ್ರೀ ಪಾತ್ರಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ?
2: ನಮಗೆ ಮಾರ್ಗದರ್ಶನ ಮಾಡಿದವರು ಹೆಸರು ರಾಚಯ್ಯ ಸ್ವಾಮಿಗಳು ರೀ, ಆಮೇಲೆ ಯದಗಳಿ ಶಿವಪ್ಪ ಅಂತೇಳಿ, ಆತನ ಪಾತ್ರ ನೋಡ್ತಾಗಿದ್ದೆ. ಗದ್ದಿಗೆ ನಾವು ಏಮ್ ರೆಡ್ಡಿ ಮಲ್ಲಮ್ಮ ನಾಟಕದಲ್ಲಿ ಒಳ್ಳೆ ಚಿತ್ರಂಜಲಿ ಪಾತ್ರ ಮಾಡ್ತಿದ್ರು ಅವರು, ಅವ್ರ ಪಾತ್ರ ಮಾಡೋದು ನೋಡಿ ನಾವು ಇದರಂತೆ ಮಾಡಬೇಕಂತೇಳಿ ಅಲ್ಲಿಂದ ಸ್ತ್ರೀ ಪಾತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಸ್ತ್ರೀ ಪಾತ್ರನ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದೆ, ಪುರುಷ ಪಾತ್ರನೂ ಮಾಡ್ತಿದ್ದೆ ಏನ್ರಿ. ಆಮೇಲೆ ಸ್ತ್ರೀ ಪಾತ್ರಗಳನ್ನು ಕಲಿಸಿದ್ರು, ಅವ್ರ ಹೆಸರು ರಾತೇನವರು ಕಲಿಸಿದ್ರು.
1: ಏನು ವ್ಯತ್ಯಾಸ ಅನಿಸುತ್ತೆ ಸ್ತ್ರೀ ಪಾತ್ರ ಮಾಡೋದಕ್ಕೆ? ಈಗ ಹಾವಭಾವ ಬದಲಾವಣೆ ಮಾಡಬೇಕಾಗತ್ತೆ, ಧ್ವನಿಯಲ್ಲಿ ಏರಿಳಿತ ಬೇರೆ ರೀತಿಯಾಗಿ ಇರುತ್ತೆ, ಧ್ವನಿ ಕೂಡ ಸ್ತ್ರೀ ಧ್ವನಿ ತರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಏನು ನೀವು ಕಲ್ತ್ರಿ ಅಥವಾ ಯಾವ ಥರ ಮಾಡೋದು ಅನುಕೂಲ ಆಯಿತು ಅಂತ ಅನ್ಕೊಂಡ್ರಿ?
2: ಏನಿರ್ರಿ, ಅದು ಮಾತಾಡ್ತಾ ಮಾತಾಡ್ತಾ ಆ ಮಾತುಗಳನ್ನು ಅರ್ಥ ಮಾಡ್ಕೋಬೇಕ್ರಿ. ಅರ್ಥ ಮಾಡ್ಕೊಂಡ್ರೆ ಯಾವ ಭಾವನೆಯಿಂದ ಮಾತಾಡ್ಬೇಕಂದ್ರೆ ಸ್ತ್ರೀ ಹೆಂಗೆ ನುಡಿಸ್ಬೇಕು ಅನ್ನೋದು ಅಕ್ಷರಗಳನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡು ಸ್ತ್ರೀ ಪಾತ್ರ ಮಾಡೋಕ್ಕಲ್ಕ ಸ್ತ್ರೀ ಅಕ್ಷರ ಹೆಂಗೆ ನುಡಿಸ್ಬೇಕಂತ ಹಂಗೆ ನುಡಿಸ್ತೀವಿ ರೀ, ಪುರುಷ ಪಾತ್ರ ಮಾಡೋಕ್ಕಲ್ಕ ಪುರುಷ ಪಾತ್ರದ ಮಾತುಗಳು ಹೆಂಗೆ ಹೇಳ್ಬೇಕಂತ ಹೇಳ್ತಿದ್ವಿ ರೀ.
1: ಧ್ವನಿಯಲ್ಲಿ ಬದಲಾವಣೆ,
2: ಧ್ವನಿ ಬದಲಾವಣೆ ಮಾಡ್ತಿದ್ವಿ ರೀ.
1: ಈಗ ತಾವು ಸ್ತ್ರೀ ಧ್ವನಿಯಲ್ಲಿ ಸ್ತ್ರೀ ಪಾತ್ರದ ಒಂದು ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ತೀರಾ? ಈಗ
2: ಹೇಳಲಿಕ್ಕೆ ಸಾಧ್ಯ ಆಗಿದ್ರಿ ಸರ್. ಯಾಕಂದ್ರಿ ಆ ಧ್ವನಿ ಈಗ 80 ವಯಸ್ಸು, ನನಗೆ 80 ವಯಸ್ಸಿನಲ್ಲಿ ಏನು ಮಾತಾಡ್ಬೇಕಂದ್ರೆ ನನಗೆ ತಿಳಿದಿಲ್ಲರಿ ಸರ್. ಅದ್ರ ಸಲುವಾಗಿ ಅದಕ್ಕೆ ಅವಾಗೇನು ವಯಸ್ಸಿನಲ್ಲಿ ಏನು ಪಾತ್ರ ಮಾಡಿದ್ವಿ, ಹೆಣ್ಣು ಹೆಂಗೆ ಮಾತಾಡ್ಬೇಕಂತ ಅಭಿನಯ ಗೊತ್ತಿತ್ತು, ಗಂಡು ಹೆಂಗೆ ಮಾತಾಡ್ಬೇಕಂತ ಗೊತ್ತಿತ್ತು, ಈಗ ಏನು ಅರ್ಥ ಆಗಲಾರ್ದಾಗ್ತದೆ ಸರ್.
1: ಸರಿ, ಈಗ ಇಲ್ಲದೆ ಹೋದರೆ ತಾವು ತಮ್ಮ ಯಾವುದಾದ್ರೂ ಒಂದು ನೆಚ್ಚಿನ ನಾಟಕದ ಯಾವುದಾದ್ರೂ ಒಂದು ಡೈಲಾಗ್ ಹೇಳೋದಿತ್ತಂದ್ರೆ ನಮ್ಮ ಶ್ರೋತೃ ಬಾಂಧವರಿಗೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಡೈಲಾಗ್
2: ಹೇಳ್ತೇನೆ ಸರ್. ವೀರಭೀಮನ ನಾಟಕದಲ್ಲಿ ಹೇಳ್ತೇನೆ ಸರ್. ಜನಲಜ್ಜೆ ಎನ್ನು ಬನಲಜ್ಜೆಯನ್ನು ತಲೆಗೆ ಸುತ್ತಕೊಂಡು ದ್ರೌಪದಿ ಮಾತೆಯ ಕೇಶ ಕಲಾಪಕ್ಕೆ ಕೈ ಹಾಕಿದ ದುಶಾಸನ ಪಾತಕಿ ಕೈಗಳಿಗೆ ಈಗ ನಾಚಿಕೆ ಬರುವುದೇ ಆಯಿತು. ಹೋಗು, ದುಶಾಸನ ನಿನಗೆ ಜೀವದಾನ ಕೊಟ್ಟಿದ್ದೇನೆ, ಹೋಗು ಹೋಗು.
1: ಒಳ್ಳೆ ಹಾವಭಾವದಿಂದ ತಾವು ಡೈಲಾಗ್ ಅನ್ನು ಹೇಳಿದ್ರಿ. ಹೀಗೆ ಒಟ್ಟು ಎಷ್ಟು ನಾಟಕಗಳಲ್ಲಿ ತಾವು ಪಾತ್ರವನ್ನು ನಿರ್ವಹಿಸಿದ್ರಿ, ಏನಾದರೂ ನೆನಪಿದನ ತಮಗೆ?
2: ನಾನು ಪ್ರಥಮವಾಗಿ ಕನಕಾಂಗಿ ಪಾತ್ರ ಮಾಡಿದ್ದೀನಿ ಸರ್, ಬಯಲಾಟದಲ್ಲಿ. ಬಯಲಾಟದಲ್ಲಿ ಆ ಕನಕಾಂಗಿ ಪಾತ್ರ ಮಾಡಿ 9 ಆಟಗಳನ್ನು ಆಡಿದೆ. ಆಮೇಲೆ ಈ ಕನಕಾಂಗಿ ಪಾತ್ರ ಬಯಲಾಟ ಆಯಿತು, ಆಮೇಲೆ ಪೌರಾಣಿಕ ನಾಟಕದಲ್ಲಿ ಮಾಡಬೇಕಂತ ಅಭಿಮನ್ಯು ಪಾತ್ರ ಮಾಡಿದೆ, ಅಭಿಮನ್ಯು ಪಾತ್ರ ಸಕ್ಸಸ್ ಆಯ್ತಿರಿ ಸರ್. ಆಮೇಲೆ ಉತ್ತರೇ ಪಾತ್ರ ಮಾಡಬೇಕಂತ ರಕ್ತರಾತ್ರಿಯಲ್ಲಿ ಮಾಡಿದ್ರಿ, ಆ ನಾಟಕ ಯಶಸ್ವಿ ಆಯ್ತಿರಿ ಸರ್. ಆಯ್ತು, ಆಮೇಲೆ ಯಾವ್ಯಾವ ನಾಟಕಗಳನ್ನು ಆಡ್ತಾ ಇದ್ದೀನಿ ಸರ್.
1: ಹಾಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳಲ್ಲೂ

0: ಕೂಡ ನಾಟಕ ಕಂಪನಿಗಳಲ್ಲಿ ತಾವು ತಬಲಾ ವಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಯಾವ್ಯಾವ ಕಂಪನಿಗಳಲ್ಲಿ ತಮ್ಮ ಸೇವೆ ಮಾಡಿದ್ರಿ ತಾವು?
1: ನಾವು ರಂಗಭೂಮಿ ಸೇವೆ ಮಾಡಿದ ನಾಟಕ ಸಂಘಗಳು ಬಸವೇಶ್ವರ ನಾಟಕ ಸಂಘ ಪಟ್ಟದಕಲ್ಲು, ಶಿವಪುತ್ರಯ್ಯ ಸ್ವಾಮಿಗಳ ಕಂಪನಿ ನಾಟಕ ಕಂಪನಿಯಲ್ಲಿ, ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗೇರಿ, ಗುಡಿಗೇರಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಗುಡಿಗೇರಿ ಕಂಪನಿಯಲ್ಲಿ ಭಾಳ ಸರಿ ತಬಲಾ ಬಾರಿಸ್ಲಿಕ್ಕಿತ್ತೀನಿ ಸರ್. ಆಮೇಲೆ ಓಂಕಾರೇಶ್ವರ ನಾಟಕ ಸಂಘ ರಾಣೇಬೇನೂರು ಕಂಪನಿ, ಬಿ ಓಬಳೇಶ್ವರ ಅಂತ ದೊಳ್ಳೆ ನಟರು, ಆ ನಟರ ಕಂಪನಿಯಲ್ಲಿ ನಾನು ತಬಲಾ ಬಾರಿಸ್ಲಿಕ್ಕಿದ್ದೀನಿ ಸರ್. ಕಡಪಟ್ಟಿ ಕಂಪನಿ ನನ್ನ ಸ್ನೇಹಿತನ ಕಂಪನಿ ಅದು, ಆ ಕಂಪನಿಯಲ್ಲಿ ನಾನು ತಬಲಾ ಬಾರಿಸ್ಲಿಕ್ಕಿದ್ದೀನಿ, ತಬಲಾ ಡೋಲಕ್ ಕಾಂಗೋ ಇವೆಲ್ಲ ಬಾರಿಸ್ತೀನಿ. ಎಂಕಚ್ಚಿ ಕಂಪನಿಯಲ್ಲಿ ಅಲ್ಲಿ ಸರ್ವಿಸ್ ಮಾಡಿದ್ದೀನಿ ರೀ. ಎನ್ ಎಸ್ ಜೋಶಿ ಅವ್ರ ಕಂಪನಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ ರೀ. ಪಿ ಬಿ ಸುತ್ತಿಗೆ ಅವರು ಒಳ್ಳೆ ಕವಿಗಳು. ಸಂಪತ್ತಿಗೆ ಸವಾಲು, ಸಂಪತ್ತಿಗೆ ಸವಾಲು ನಾಟಕ ಅಲ್ಲೇ ಅಲ್ಲದೆ ಗೋಕಾಕ್ ಕಂಪನಿಯಲ್ಲಿ ಸಹಿತ ಅಲ್ಲಿ ತಬಲಾ ಬಾರಿಸ್ಲಿಕ್ಕೆ ನಾಟಕ ಕಂಪನಿಯಲ್ಲಿ ಇದ್ದೀನಿ ರೀ. ಇದ್ದಾಗ ಸಹಿತ ಡಾಕ್ಟರ್ ರಾಜ್ಕುಮಾರ್ರು ಆ ನಾಟಕ ನೋಡ್ಲಿಕ್ಕೆ ಬಂದಿರಿ ಸರ್. ಯಾಕಂದ್ರೆ ಸಂಪತ್ತಿಗೆ ಸವಾಲು ಇನ್ನು ಪಿಕ್ಚರ್ ಆಗದಿತ್ತಲ್ರಿ ಸರ್, ಅದಕ್ಕೆ ಮೊದಲು ನಾಟಕದ ಪಾತ್ರ ನೋಡಿ ಆ ಕೊಟ್ರೇಶ್ ಪಾತ್ರ ಹೆಂಗೆ ಮಾಡ್ತಾನೆ ಅಂಥೇಳಿ ಅದ್ರ ನೋಡ್ಬೇಕಂತ ಬಂದಿರಿ. ಬಂದಾಗ ಅವರು ಅಲ್ಲಿ ಸೋಫಾ ಸೆಟ್ ಮೇಲೆ ನನ್ನ ಬಗ್ಗೆ ಕೂತಿರಿ ಸರ್. ಆವಾಗ ನಾನು ತಬಲಾ ಬಾರಿಸ್ತಾ ಇದ್ದೆ. ತಬಲಾ ಬಾರಿಸ್ಲಿಕ್ಕೆ ಆವಾಗ ನನಗೆ ಮೈ ಬಿಜಾಪುರ ಅಂತ ಒಂದು ಹಾಡು ಬರ್ತಾರೆ ಸರ್. ಬಿಜಾಪುರದಲ್ಲಿ ಎಲ್ಲ ವರ್ಣನೆಗಳನ್ನು ಮಾಡಿ ಹಾಡಿ ಡ್ಯಾನ್ಸ್ ಮಾಡಿ ಅಲ್ಲಿ ಹಾಡಿದಾಗ ಆವಾಗ ಮುಕ್ತಾಯ ಆದಮೇಲೆ ನನಗೆ ಡುಬ್ಬಾ ಕೊಡಿಯುವುದು ಸರ್ ಡಾಕ್ಟರ್ ರಾಜ್ಕುಮಾರ್ ಶಬಾಷ್ ಅಂತ ಹೇಳಿ ಅಂತ ಗೋಕಾಕ್ ಕಂಪನಿಯಲ್ಲಿ ನಾನು ಸರ್ವಿಸ್ ಮಾಡಿದ್ದೀನಿ ರೀ.
0: ಅತ್ಯಂತ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಜೊತೆ ಕೆಲಸ ಮಾಡಿದರೆ ಏನು ಹೇಳ್ತೀರಿ? ಆ ರಾಜ್ಕುಮಾರ್ ಅವರ ಜೊತೆ ಕಳೆದಿರತಕ್ಕಂಥ ಕ್ಷಣಗಳ ಕುರಿತು ಏನು ಹೇಳ್ತೀರಿ?
1: ಅವ್ರ ಜೊತೆಯಲ್ಲಿ ಕಳೆದ ಕ್ಷಣಗಳು ಬಹಳ ಸಂತೋಷ ತಂದುಕೊಟ್ಟವ್ರು ಅಷ್ಟೇ ಹೆಸರಾಗ್ತೀರಿ ಸರ್.
0: ಹಾಗೆ ಮತ್ತೆ ಓಬಳೇಶ್ವರ ಕಂಪನಿ ಹೇಳಿದ್ರಿ.
1: ಓಬಳೇಶ್ವರ ಕಂಪನಿ ಕಡಪಟ್ಟಿ ಕಂಪನಿಯಲ್ಲಿ ಅಲ್ಲಿದ್ದೀನಿ ರೀ ಸರ್. ಕಡಪಟ್ಟಿ ಕಂಪನಿ ಪ್ರಕಾಶ್ ಅಂತೇಳಿ ಒಳ್ಳೆಯ ನಟ, ನಟ ಸಹಿತ ನನಗೆ ಅಪೇಕ್ಷೆ ಮಾಡಿ ಒಂದು ವರ್ಷ ನಾಟಕ ಕಂಪ್ನಿಯಲ್ಲಿ ಇಟ್ಕೊಂಡಿದ್ದೆ. ಆ ನಾಟಕ ಒಳ್ಳೆ ಸಕ್ಸಸ್ ಆಗಂಗ ತಬಲಾ ಬಾರಿಸ್ತೀನಿ ಸರ್. ನಾನು ತಬಲಾ ಬಾರಿಸೋದು ನೋಡಿ ಜನರೆಲ್ಲ ಕುಣಿದಿದ್ರು ಸರ್. ಇಂದ ಆ ನಮೂನೆ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಸರ್ ಕಡಪಟ್ಟಿ ಕಂಪನಿಯಲ್ಲಿ.
0: ಹಾಲಾಪುರದ ಅಮರೇಶ್ವರ ನಾಟ್ಯ ಸಂಘ ಅಲ್ಲೂ ಕೂಡ ತಾವು ಮಾಡಿದ್ರಿ.
1: ಹೌನ್ರಿ.
0: ಮತ್ತೆ ಬಾಗಲವಾಡದಲ್ಲಿ ಶ್ರೀ ಬೆಳವಣಿಗೆ ಕಂಪನಿ ಅವರು,
1: ಹಾಲಾಪುರ ಅಮರಾವ್ ದೇಸಾಯ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಸರ್. ರಾಮರಾವ್ ದೇಸಾಯ್ ಅಂತ ನನ್ನ ಆತ್ಮೀಯ ಸ್ನೇಹಿತ ಸರ್. 360 ಪ್ರಯೋಗಗಳನ್ನು ಹುಬ್ಳಿಯಲ್ಲಿ ಅಲ್ಲಿ ನಡೀತೀರಿ ನಟ. ಆ ನಾಟಕ ನಾನೇ ಇದ್ದೀನಿ ರೀ ಅಲ್ಲಿ, ಇಲ್ಲೇ ಹುಬ್ಳಿ ಕಂಪನಿಯಲ್ಲಿ ಗೌಡ್ರ ಗದ್ದಲ ನಾಟಕದಲ್ಲಿ. ಆಮೇಲೆ ಪಿ ಬಿ ದುತ್ತಿರಿಗೆ ಅವರು, ಅವ್ರ ನಾಟಕ ಕಂಪ್ನಿಯಲ್ಲಿ ಇದ್ದೆ ಸರ್. ಅವ್ರು ಒಳ್ಳೆ ಆಶೀರ್ವಾದ ಮಾಡಿ ನನಗೆ, ಏನಪ್ಪ ಕುಮಾರ ನಿನಗೆ ದೇವರು ಒಳ್ಳೆ ಭವಿಷ್ಯ ಕೊಡಲಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಹೋಕಲ್ಗ. ಪಿ ಬಿ ದುತ್ತಿರಿಗೆ ಅವರು
0: ನರಸಣ್ಣನವರ ಕಂಪ್ನಿ ಬೈಲ್ ಹೊಂಗ್ಲ ಅಲ್ಲೂ ಕೆಲಸ ಮಾಡಿದ್ರಿ ತಾವು?
1: ಅಲ್ಲಿ ಕೆಲಸ ಮಾಡಿದ್ದೀನಿ ರೀ. ಅದು ಗೌಡ್ರ ಗದ್ದಲ ನಾಟಕ, ಎಲ್ಲಿ ಗುಲ್ಬರ್ಗ ಕ್ಯಾಂಪ್ ಮಾಡಿದ್ರಿ ರೀ. 101 ಪ್ರಯೋಗ, 101 ಪ್ರಯೋಗ ಗೌಡ್ರ ಗದ್ದಲ ನಾಟಕ ತಬಲಾ ಬಾರಿಸ್ತದೆ ಸರ್. ಬಿ ವಿ ಈಶಾ ಅವ್ರ ಕಂಪ್ನಿ, ಅದು ಒಳ್ಳೆ ಕಂಪ್ನಿ ಸರ್. ಅವನೇ ಗೌಡ್ರ ಗದ್ದಲ ಖ್ಯಾತ ಕವಿ, ಅವನ ಜೊತೆಯೇ ಇರ್ತದೆ ಸರ್ ಅವನ ಕಂಪ್ನಿಯಲ್ಲಿ. ಆಮೇಲೆ ನರಸಣ್ಣವ್ರ ಕಂಪ್ನಿಯಾಗಿದ್ದೆ ಗೌಡ್ರ ಗದ್ದಲ ನಾಟಕ ಸಕ್ಸಸ್ ಆಗಬೇಕಾದ್ರೆ ಶರಣಕುಮಾರನೇ ಕಾರಣ ಅಂತ ಅವರೇ ಮಾಲಕರೇ ಹೇಳ್ತಾರೆ ಸರ್. ಗೌಡ್ರ ಗದ್ದಲ ನಾಟಕ ತಬಲಾ ಹೆಂಗೆ ಬಾರಿಸ್ಬೇಕು ಅಷ್ಟು ಅಚ್ಚುಕಟ್ಟಾಗಿ ಬರ್ತದೆ ಅಂತೇಳಿ ಎಲ್ಲ ಹೋಗ್ತದೆ ಸರ್.
0: ಈ ನಿಟ್ಟಿನಲ್ಲಿ ಅನೇಕ ಕಂಪನಿಗಳಲ್ಲಿ ಅನೇಕ ಕಲಾವಿದರ ಜೊತೆ ತಮ್ಮ ರಂಗಭೂಮಿ ಸೇವೆ ಆಗಿದೆ ಅಂತ ಹೇಳ್ತೀರಿ. ಎಲ್ಲ ದಿನಗಳನ್ನ ಕ್ಷಣಗಳನ್ನ ತಾವು ಅನುಭವಿಸಿದ್ರಿ, ಈ ಎಲ್ಲ ಕ್ಷಣಗಳ ಕುರಿತು ಏನಾದರೂ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಏನೇನು ಖುಷಿ ತಂತು, ಆ ದಿನಗಳು ಹೇಗಿದ್ದುವು, ಯಾವ ರೀತಿಯಾಗಿ ತಾವು ಆ ದಿನಗಳನ್ನ ಕಳೆದ್ರಿ ತಬಲಾ ವಾದನದ ಸಂದರ್ಭದಲ್ಲಿ, ನಾಟಕಗಳ ದಿನಗಳ ಸಂದರ್ಭದಲ್ಲಿ, ಅವುಗಳನ್ನು ಏನಾದರೂ ನಮ್ಮ ಶ್ರೋತೃ ಬಂದವ್ರ ಜೊತೆ ಹಂಚ್ಕೊಳ್ಳೋದಾದ್ರೆ ಏನ್ ಅನಿಸ್ತಾವ?
1: ಆ ದಿನಗಳು ನೆನಪು ಮಾಡಿಕೊಂಡ್ರೆ ಇವತ್ತಿನವರಿಗೆ ಎಲ್ಲ ಸ್ನೇಹಿತರ ನೆನಪು ಬರ್ತಾರೆ ಸರ್. ಯಾಕಂದ್ರೆ ಅವ್ರ ಜೊತೆಗೆ ಆ ನಮ್ಮನ್ನ ಓಡಾಟಿದ್ದಾಗ ನಾ ಮನೆಯನ್ನೇ ಮರ್ತು ಬಿಟ್ಟಿದ್ದೀನಿ ಸರ್. ಆ ಒಡನಾಟ, ಆ ಗೆಳೆತನ, ಆ ಸಿಗದ್ರಿ ಸರ್. ಒಳ್ಳೆ ಬಾಂಧವ್ಯತರ ಮಗನಂತೆ ನೋಡ್ಕೊಂಡು ಹೋಗ್ತಾರೆ ಸರ್. ಅಂತ ಕಂಪನಿ ನಾಟಕ ಕಂಪನಿ ಮಾಲಕರಿದ್ರು.
0: ಈ ನಿಟ್ಟಿನಲ್ಲಿ ಈಗ ತಾವು ತಮ್ಮ ತಬಲಾ ವಾದನದ ಸವಿಯನ್ನ ನಮ್ಮ ಶ್ರೋತೃ ಬಾಂಧವರಿಗೆ ಉಣಬಡಿಸ್ತೀರಾ?
1: ಆಯ್ತು ಸರ್.

0: ಮತ್ತೆ ಹಾಗೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಸದ್ಯಕ್ಕೆ, ತಮ್ಮ ಕುಟುಂಬದ ಸದಸ್ಯರ ಪರಿಚಯ ನಮ್ಮ ಶ್ರೋತೃ ಬಂದವ್ರಿಗೆ?
1: ನಮ್ಮ ತಂದೆವು ತೀರ್ಕೊಂಡ್ರು, ಆಮೇಲೆ ನಮ್ಮ ಹೆಂಡತಿ ಇದ್ದಾಳೆ ನಮ್ಮ ಜೊತೆಗೆ, ಆಮೇಲೆ ನನ್ನ ಮಕ್ಕಳು ಮೂರು ಗಂಡು ಮಕ್ಕಳು, ಮೂರು ಹೆಣ್ಣು ಮಕ್ಕಳು ಏನ್ರಿ. ನನ್ನ ಮಗನೂ ಒಳ್ಳೆ ಸಂಗೀತ ಟೀಚರ್ ಅದನ್ರಿ, ಸ್ಕೂಲ್ನಾಗ ಅದನ್ರಿ, ಸಂಗೀತ ಟೀಚರ್ ಮೂರಾಜ್ ಸ್ಕೂಲ್ ಕೆಲಸ ಮಾಡ್ತಾನ್ರಿ.
0: ಯಾವ ಊರಲ್ಲಿ?
1: ಕವಿತಾದಲ್ಲಿ ಮಾಡ್ತಾನೆ.
0: ಹ್ಞೂ. ಇನ್ನ ಇನ್ನ ಉಳಿದವ್ರು ಇಬ್ರು ಏನ್ ಮಾಡ್ತಾರೆ?
1: ಇನ್ನೊಬ್ಬ ಹೂ ವ್ಯಾಪಾರ ಮಾಡ್ತಾನ್ರಿ, ಒಬ್ಬನು ಗೌರ್ಮೆಂಟ್ ಬ್ರಾಂಚ್ ಅದ್ರ ಕೆಲಸ ಮಾಡ್ತಾನ.
0: ಹೆಣ್ಮಕ್ಳು ಏನ್ ಮಾಡ್ತಾರೆ?
1: ಹೆಣ್ಮಕ್ಳು ಒಬ್ಬಕ್ಕೆ ಟೀಚರ್ ಅಲ್ರಿ, ಟೀಚರ್ ಅಂದ್ರೆ ಪ್ರೈವೇಟ್ ಹೋಗ್ತಾಳ ಏನ್ರಿ. ಇನ್ನ ಒಬ್ಬಕ್ಕೆ ಪೊಲೀಸ್ ಗಂಡ ಪೊಲೀಸ್ ತಾನ್ರಿ, ಅಲ್ಲಿ ಕೆಲಸ ಮಾಡ್ತಾನ. ಇನ್ನೊಬ್ಬಕ್ಕೆ ಆರಾಮ ಇದಳ್ರಿ, ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಮಾಡಿಸ್ತಾನ್ರಿ.
0: ಮೂವರ್ಗು
1: ಹೆಣ್ಮಕ್ಳು ಮಾಡಿ,
0: ಗಂಡ್ ಮಕ್ಳದನು ಮದುವೆ ಮಾಡಿದ್ರೆ,
1: ಗಂಡ ಮಕ್ಳು ಇನ್ನೊಬ್ಬ ಮಾಡಿಲ್ರಿ,
0: ಒಬ್ಬನ ಇನ್ನು ಐದು ಜನಕ್ಕೆ ಮದುವೆ
1: ಮಾಡಿ,
0: ಒಬ್ಬರಿಗೆ ಮದುವೆ ಮಾಡ್ಬೇಕು. ಸ್ವತಃ ಅಲ್ಲೇ ಕವಿತಾಳದಲ್ಲೇ ವಾಸವಾಗಿದ್ರೆ,
1: ಅಲ್ಲೆಲ್ಲಿರ್ತಾರ್ರಿ?
0: ತಾವು ಕವಿತಾಳದಲ್ಲಿ ಇದ್ರಿ,
1: ಕವಿತಾಳದಲ್ಲಿ
0: ವಾಸವಾಗಿದ್ರಿ. ರಂಗಭೂಮಿಯ ಕ್ಷಣಗಳನ್ನ ಕಳಿಲಿಕ್ಕೆ ಅನೇಕರು ತಮಗೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಯಾರ್ಯಾರ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀರಿ ತಮ್ಮೆಲ್ಲ ಒಡನಾಡಿಗಳನ್ನ ಈ ಸಂದರ್ಭದಲ್ಲಿ?
1: ನನ್ನ ಆತ್ಮೀಯರಾಗಿರ್ತಕ್ಕಂತಹ ಮದ್ರಿ ಮರಿಸ್ವಾಮಿ ಹಾರ್ಮೋನಿಯಂ ಮಾಸ್ಟ್ರು, ಆಮೇಲೆ ಗೋನ್ವರ್ ಮಾತೇವ ಸ್ವಾಮಿಗಳು ಅಂತೇಳಿ ಅವರು ಒಳ್ಳೆ ಹಾರ್ಮೋನಿಯಂ ಮಾಸ್ಟ್ರು ಏನ್ರಿ. ವಿರೂಪಾಕ್ಷಯ ಸ್ವಾಮಿಗಳು ಅಂತ ಅವರು ಹಾರ್ಮೋನಿಯಂ ಮಾಸ್ಟ್ರು, ನಮ್ಮ ಗುರುಗಳೇ ಒಳ್ಳೆ ಹಾರ್ಮೋನಿಯಂ ಮಾಸ್ಟರ್ ಇದ್ರು, ಗುರುಪಾದಯ್ಯನವರು ಅಂತೇಳಿ ಏನು. ಅವ್ರ ಜೊತೆಗೂ ಸೇರ್ತಿ ನಾನು ಏ ತಬಲಕ್ಕೆ ಶರಣಕುಮಾರನೇ ಇರಬೇಕು ಅಂತಿದ್ದಾರೆ ಅವರು. ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ರು ಸರ್. ಸಿರಿಗೆರೆ ನಾಗರಿಗೌಡ, ಮದ್ರಿ ಮರಿಸ್ವಾಮಿ, ಗೋನಾಳ ಬಸವರಾಜಪ್ಪ ಇಂಥವ್ರೆಲ್ಲ, ಗೌಸ್ ಮಾಸ್ತರ್ ರಾಯಚೂರು, ಇವ್ರ ಜೊತೆಗೆಲ್ಲ ನಾನು ಕೆಲಸ ಮಾಡಿದ್ರು ಸರ್.
0: ಒಳ್ಳೊಳ್ಳೆ ಹಿರಿಯ ಕಲಾವಿದರು, ಹಿರಿಯ ಕಲಾವಿದ ಅನುಭವ, ತಮ್ಮ ಒಡನಾಟ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಹೇಳ್ತೀರಿ. ಮರೆಯಲಾಗದ ಕ್ಷಣಗಳು ನಾಟಕ ರಂಗದಲ್ಲಿ ಅಥವಾ ರಂಗಭೂಮಿ ಕ್ಷೇತ್ರದಲ್ಲಿ ಮರೆಯಲಾಗದ ಕ್ಷಣಗಳ ಏನಾದ್ರು ನೆನಪಾದ್ರೆ ಏನೇನು ನೆನಪಾಗುತ್ತೆ ತಮಗೆ?
1: ಏನಿಲ್ಲ, ಅವರು ನಾವು ಕೂಡಿ ಆಡಿದ್ದು ಏನು, ಎಲ್ಲ ಯಾವ ನಾಟಕದಲ್ಲಿ ಸಂದರ್ಭ ಪಾತ್ರ ಮಾಡಿದ್ದು, ಬಾರಿಸಿದ್ದು, ಹಾಡುಗಳನ್ನು ದರ್ಶನ ಮಾಡಿದ್ದು ಎಲ್ಲ ನೆನಪಿಗೆ ಬರ್ತದೆ ಸರ್. ನೆನಸಿಗೆ ಬಂದಾಗ ಒಮ್ಮೊಮ್ಮೆ ದುಃಖನ ಆಗ್ತಾರೆ ಸರ್. ಕೆಲವೊಬ್ರು ಇದ್ದಾರೆ, ಕೆಲವೊಬ್ರು ಸತ್ತೋಗ್ಬಿಟ್ಟಾರ್ರಿ, ಇಂಥವ್ರನ್ನ ನೆನೆಸಿಕೊಂಡ್ರೆ ನಮ್ಗೆ ಭಾಳ ದುಃಖ ಅನಿಸ್ತಾರೆ.
0: ಹಿರಿಯ ಜೀವಿಗಳು 79-80 ವರ್ಷ ತಮಗೆ ಅನೇಕ ಏಳ್ಬೀಳುಗಳನ್ನು ಕಂಡಿರ್ತೀರಿ. ಆರೋಗ್ಯದಲ್ಲೂ ಕೂಡ ಕೆಲವೊಂದು ಅಡಚಣೆಗಳನ್ನು ತಾವು ಕಂಡಿರ್ತೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಅಥವಾ ಅಡಚಣೆಗಳು ಏನೇನು ಅನುಭವಿಸ್ತಾ ಇದ್ದೀರಿ ಸದ್ಯಕ್ಕೆ?
1: ವಯಸ್ಸಿಂದು ಈಗ 80 ವಯಸ್ಸಾಯ್ತು ಸರ್. ಆಮೇಲೆ ಈಗ ಯಾವ ರೀತಿಯಿಂದ ತೊಂದರೆ ಏನು ನನಗೆ, ಪ್ರೇಕ್ಷಕರು ಏನು ಮಾಡಿದ್ರಿ ಸರ್, ಎಲ್ಲರೂ ಅನುಕೂಲ ಮಾಡಿಕೊಡ್ತಾರೆ, ತಾ ಕೇಳಿದ್ದು ಕೊಡ್ತಾರೆ. ಇಂಥದ್ರಲ್ಲಿ ನನಗೆ ಬಡತನ ಅನ್ನೋದು ಗೊತ್ತಿಲ್ಲರಿ ಸರ್. ನಾನು ಒಂಥರ ಮೊದಲು ಚಿಕ್ಕಂದಿಂದ ಎಲ್ಲ ಒಂದು ನಮ್ಮನೆ ಇರಿ, ಒಳ್ಳೆ ಸ್ಥಿತಿವಂತವಾಗಿ ಕಂಡವನು ಕಣ ಕಾಣ್ತಿರ್ತೀನಿ. ಆದರೂ ನಾನು ಎಷ್ಟೇ ತಿಪ್ಪಿದ್ರು ಸಹಿತ ಬಾಯಿಂದ ಬಿಟ್ಟು ಹೇಳಂಗಿಲ್ಲ ರೀ. ನನ್ನ ಯೋಗ್ಯತೆಯಿಂದ ನೋಡ್ಕೊಂಡು ಹೋಗ್ತಾರೆ, ಮಕ್ಕಳು ನೋಡ್ಕೊಂಡು ಹೋಗ್ತಾರೆ, ಪ್ರೇಕ್ಷಕರು ನೋಡ್ಕೊಂಡು ಹೋಗ್ತಾರೆ. ಎಲ್ಲೋ ಕಂಡ್ರೂ ಸಹಿತ ಏ ಬಾ ಶರಣಕುಮಾರ್ ಅಂತ ಬಂದು ಒಂದು 100 ರೂಪಾಯಿ ಜೇಬ್ನಾಗಿರ್ತಾರೆ, ಸುಮ್ಮನೆ ಹಂಗೆ ಕಳ್ಸಂಗಲ್ಲ ರೀ. ಅಂಥ ಗುರು ಭಾವನೆ ಇವತ್ತವರೆಗೆ ಬೆಳೆಸ್ಕೊಂಡು ಬಂದಿನಿ ರೀ.
0: ತಮಗೆ ಅಭಿಮಾನಿಗಳು ಪ್ರೀತಿ ಇಲ್ಲಿವರೆಗೆ ತಮ್ಮನ್ನ ಬೆಳೆಸ್ಕೊಂಡು ಬಂದಿದ್ದೀರಿ ಅಂತ ಹೇಳ್ತೀರಿ. ಹಾಗೆ ನಮಗೆ ಕಲಾವಿದರಿಗೆ ಅಭಿಮಾನಿಗಳ ಅಭಿಮಾನದ ನುಡಿಗಳು, ಅವರ ಚಪ್ಪಾಳೆಗಳು ಮತ್ತು ಪ್ರಶಸ್ತಿಗಳು ನಮಗೆ ಖುಷಿಯನ್ನು ಸಂತೋಷವನ್ನು ತಂದುಕೊಡುತ್ತೆ. ಈ ನಿಟ್ಟಿನಲ್ಲಿ ತಾವು ಕಲಾವಿದರಾಗಿ ತಮಗೂ ಕೂಡ ಅನೇಕ ಪ್ರಶಸ್ತಿಗಳು ಲಭಿಸಿದ್ದಾವೆ. ಯಾವ್ಯಾವ ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ದೀರಿ ಸರ್?
1: ಮುಂಡಿರಿಗಿ ಮಹಂತಯ್ಯ ಸ್ವಾಮಿಗಳು ಅಂತೇಳಿ ಕವಿತಾದವರು, ಅವ್ರ ಮಗ ಎಸ್ ಪಿ ಸಾಹೇಬ್ರು ಗಿರಿಜಾಪತಿ ಅಂತೇಳಿ, ಅವರು ಸಹಿತ ಅವ್ರ ತಂದೆಯವ್ರ ಹೆಸರಲ್ಲಿ ನಾನು ಮಹಂತ ಪ್ರಶಸ್ತಿ ಕೊಟ್ಟಾರ್ರಿ. ತಂದೆಯವರು ಐಕ್ಯ ಆದಮೇಲೆ ನನ್ನ ಕರೆಸಿ ಆ ವರ್ಷ ಮೊದಲ ಪ್ರಥಮ ನಿಂದೆ ಮಾಡಿ ಪ್ರಶಸ್ತಿ ಕೊಡೋಣಂತೇಳಿ ಮಹಂತ ಪ್ರಶಸ್ತಿ ಕೊಟ್ಟಾರ. ಯಾರು? ಗಿರಿಜಾಪತಿಯವರು, ಕವಿತಾ ರಂಗಮಂದಿರದಾಗ್ರಿ, ಮುಂಡ್ರಿಗೆ ಮಠದ ಮಹಂತ ಸ್ವಾಮಿಗಳು ಅಂತಾರೆ ಅವ್ರಿಗೆ ಸರಿ. ಆಮೇಲೆ ಮಹಾಲಕ್ಷ್ಮಿ ಜಾತ್ರೋತ್ಸವದಲ್ಲಿ ಮಾತ್ರ ನನಗೆ ಕರೆದು ಸನ್ಮಾನ ಮಾಡಿ ಅಲ್ಲಿ ಸಹಿತ ಪ್ರಶಸ್ತಿ ಕೊಟ್ಟಿದ್ದಾರೆ.
0: 2009 ಆ ಪ್ರಶಸ್ತಿ ತಮಗೆ ಲಭಿಸಿದೆ. ಹಾಗೆ ಬ್ಯಾಗ್ವಾಟ್ ಗ್ರಾಮದಲ್ಲಿ ಶ್ರೀದೇವಿ
1: ಪುರಾಣ,
0: ಆ ಪುರಾಣ ಸಂದರ್ಭದಲ್ಲೂ ಕೂಡ ತಮಗೆ ಪಂಚವಾದ್ಯ ಪ್ರವೀಣ ಅಂತ ಬಿರುದನ್ನ ಅವರು ತಮಗೆ ದಯಪಾಲಿಸಿದ್ದಾರೆ. ಹಾಗೆ ಸೃಷ್ಟಿ ಸಂಗೀತ
1: ಶೈಕ್ಷಣಿಕ
0: ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಭೀಮರಾಯನಗುಡಿ ಅವರು ಕೂಡ ತಮಗೆ ತಬ್ಲವಾದನದಲ್ಲಿ 2006 ಪ್ರಶಸ್ತಿಯನ್ನ ನೀಡಿದ್ದಾರೆ. ಹಾಗೆ ಪ್ರಗತಿ ಗೆಳೆಯರ ಬಳಗ ಕವಿತಾಳ್ ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ 2003 ತಮಗೆ ದಯಪಾಲಿಸಿದ್ದಾರೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದಯಪಾಲಿಸಿದ್ದಾರೆ. ದೇವಸ್ಕೂರಿನ ಪ್ರಸಿದ್ಧ ದೇವಸ್ಥಾನ ಸುಗ್ರೇಶ್ವರ ದೇವಸ್ಥಾನ ಸಮಿತಿಯವರು ಕೂಡ ತಬಲ ಚತುರ ಅಂತಕ್ಕಂಥ ಪ್ರಶಸ್ತಿಯನ್ನ ತಮಗೆ ದಯಪಾಲಿಸಿದ್ದಾರೆ. ಹಾಗೆ ಸಿದ್ಧಾರ್ಥ ಯೂಟ್ಯೂಬ್ ಚಾನಲ್ ಹಾಲಾಪುರ್ ಅವರು 2025 ತಮಗೆ ಕರೆದು ಸನ್ಮಾನ ಮಾಡಿದ್ದಾರೆ. ಹಾಗೆಯೇ
1: ತಬಲಾ ಚತುರ
0: ಪ್ರಶಸ್ತಿ ಕೂಡ ತಮಗೆ 2024 ಲಭಿಸಿದೆ. ಪಂಡಿತ್ ಪುಟ್ಟರಾಜ್ ಗವಾಯಿ ಸಂಘ ರಾಯಚೂರು ಇವರು ತಮಗೆ ಪ್ರಶಸ್ತಿಯನ್ನ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ತಾವು ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ದರೆ ಏನ್ ಹೇಳ್ತೀರಿ ಈ ಕುರಿತು? ಏನ್ ಸಂತೋಷ ಆಗುತ್ತೆ ತಮಗೆ ಈ ಪ್ರಶಸ್ತಿಗಳು ತಮಗೆ ಹುಡುಕೊಂಡು ಬರ್ತವೆ, ಈ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಇಷ್ಟೆಲ್ಲ ಪ್ರಶಸ್ತಿಗಳಿಗೆ ತಾವು ಭಾಜನರಾಗಿದ್ರೆ ಈ ಸಂದರ್ಭದಲ್ಲಿ?
1: ಈ ಸಂದರ್ಭದಲ್ಲಿ ಇವರೆಲ್ಲ ನೆನೆಸಿಕೊಂಡ್ರೆ ನನಗೆ ಖುಷಿ ಆಗ್ತದ್ರಿ, ಬಹಳ ಖುಷಿ ಆಗ್ತದೆ. ಅವ್ರ ಅಭಿಮಾನ ನಮ್ಮ ಮೇಲೆ ಐತ್ರಿ.
0: ಆಯ್ತು, ಸಾಮಾನ್ಯವಾಗಿ ಈಗ

0: ಈಗ ವಯಸ್ಸಾಗ್ತಾ ಬಂದಂಗೆಲ್ಲ ಮರುವು ಎಂಬುದು ಸಾಮಾನ್ಯ ಆಗದೆ, ತಮಗೂ ಕೂಡ ಈ ಮರುವು ಅಂತಕ್ಕಂಥದ್ದು ಕಾಡ್ತಾ ಇದೇನಾ?
1: ಈಗ ಮೊದಲು ಹಂಗೆ ಏನು ಒಮ್ಮೆ ಮಾತಾಡ್ತೀನಿ ನಿಮ್ಗೆ ನೆನಪಿರೋದಿಲ್ಲ, ಹಂಗೆ ಈ ಥರ ಆಗ್ಬಿಡ್ತು ವಯಸ್ಸಾಯ್ತು.
0: ಅನೇಕ ತಾವು ಕಳೆದಿರತಕ್ಕಂಥ ಅನೇಕ ಕ್ಷಣಗಳನ್ನ ತಮ್ಮ ಸ್ಮೃತಿ ಪಟಲದಿಂದ ಮಾಯವಾಗಿದ್ದಾವೆ ಅಂತ ಹೇಳ್ತೀವಿ, ಅದಕ್ಕೆ ಏನಾದರೂ ತಮ್ಮ ಅನಿಸಿಕೆ, ಬೇಜಾರಾಗುತ್ತಾ ಅಥವಾ ಇದು ವಯೋಸಹಜ ಅಂತ ಹೇಳ್ತೀರಾ, ಏನ್ ಹೇಳ್ತೀರಿ? ಮರ್ತೋಗ್ತೀರಿ ತಾವು ಅನೇಕ ಸಂಗತಿಗಳನ್ನ, ಏನ್ ಅನ್ಸುತ್ತೆ ಒಂದೊಂದ್ಸರಿ ಯೋಚನೆ ಮಾಡಿದ್ರೆ?
1: ನೆನೆಸ್ಕೊಂಡ್ರೆ ಬೇಜಾರಾಗತ್ರಿ, ಏನ್ ಮಾಡ್ಬೇಕು, ವಯಸ್ಸಾಯ್ತು.
0: ಚೆಲ್ಲ ಅನುಭವ ಇದೆ.
1: ಅನುಭವ
0: ಈಗಿನ ದಿನಮಾನಗಳಲ್ಲಿ ಹೊಸದಾಗಿ ಯುವಕರು ರಂಗಭೂಮಿಗೆ ಪ್ರವೇಶ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ, ಅವ್ರಿಗೇನು ಸಂದೇಶ ಕೊಡ್ತೀರಿ ಈ ಸಂದರ್ಭದಲ್ಲಿ?
1: ನಮ್ಗೆ ಕೇಳ್ತಾರೆ ಸರ್, ಡೈರೆಕ್ಷನ್ ಹೆಂಗ್ ಅಂತ ಕೇಳ್ತಾರೆ, ಕೇಳಿದಾಗ ಮಾತ್ರ ವಿಷಯಗಳನ್ನು ಹೇಳಿ ಮತ್ತೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವ್ರಿ. ಪ್ರೋತ್ಸಾಹ ಕೊಟ್ಟು ನಟರನ್ನು ಮತ್ತೆ ಹಿಂಗ ಮಾತಾಡ್ಬೇಕು ಅಂತ ಹೇಳಿದ್ರಿ, ಅಭಿನಯ ತೋರಿಸ್ತೀವ್ರಿ.
0: ಹಾಗೆ ಅನೇಕ ನಾಟಕಗಳನ್ನ ಕೂಡ ನೀವು ನಿರ್ದೇಶನ
1: ಮಾಡಿದ್ವಿ,
0: ತಾವು ನಾಟಕಗಳನ್ನ ಕೂಡ ಬರೆದಿದ್ರಿ?
1: ಬರ್ದೇನ್.
0: ಯಾವ ನಾಟಕ ಬರೆದ್ರಿ ತಾವು?
1: ಮನಸ್ಸಿಲ್ಲದ ಮಾಂಗಲ್ಯತ್ತು ನಾಟಕ ಬರೆದ್ರಿ ಸರ್, ಅದು ನಮ್ಮ ಕವಿತಾಳದಲ್ಲಿ. ಅಲ್ಲಿ ಮೊದಲನೇ ಸೀನ್ ಏನ್ ತಗೊಂಡ್ರಿ ಸರ್, ಒಂದು ಗುಡಿ ಐತ್ರಿ, ತ್ರಯಂಬಕೇಶ್ವರ ಗುಡಿ ಅಂತ. ಅದು ಗುಡಿ ಮೊದಲು ಭೂಮಿಗೆ ಗುಣಿ ಹೋಗುತ್ತಂತ್ರಿ, ಅದನ್ನ ಮ್ಯಾಲೆ ಕಿತ್ತಿ ತಯಾರು ಮಾಡಿ ಈಗ ಜಾತ್ರೆ ಮಾಡ್ತಾರೆ. ಆವಾಗ ನಾ ಏನು ಮಾಡಿದೆ ಸರ್, ಹೊದಿಗೆ ಹೋದ ಭೂಮಿಯನ್ನು ಅಗೆದ ಹಸನಾಮ ಮಾಡಿ ಮತ್ತೆ ನಿನ್ನ ಮುಖ ಕಾಡಲಿ ಎಂದು ಶೃಂಗರಿಸಿದ್ರು ನಿನ್ನ ಗುಡಿಗೋಪುರಗಳನ್ನು. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಮಂಗಲ ನಾಮ ಒಂದಾಗಿ ನಿಂತೀವಿ ಇಲ್ಲಿ, ಅದಕ್ಕಂತೆ ತ್ರಯಂಬಕೇಶ್ವರ ಎಂಬ ನಾಮದಿಂದ ನಮ್ಮ ನಾಡನ್ನು ಸಲಹುತ್ತಿರ್ರಿ ಅಂತ ಒಂದು ಡೈಲಾಗ್ ಬರುತ್ತೆ ಸರ್. ಅದ್ರೆ
0: ಆ ಎಲ್ಲ ಈ ರಾಜ್ಯದಾದ್ಯಂತ ಈ ನಾಟಕ ಆಡ್ಕೊಂಡು ಬಂದಿದ್ದಾರೆ?
1: ಜಿಲ್ಲಾ ಮಟ್ಟದಾಗ ಆಡ್ಯಾರ.
0: ಜಿಲ್ಲಾ ಮಟ್ಟದಲ್ಲಿ
1: ಆಡ್ಯಾರ. ಅದೊಂದೇ ಮುತ್ತಿನ ಅಂತ ಒಂದು ನಾಟಕ ಬರೋದಕ್ಕೆ ಬಿಟ್ಟಿರ್ರಿ.
0: ಈಗ ಹಿರಿಯ ಜೀವಿಗಳಾಗಿದ್ರಿ, ಆರೋಗ್ಯ ಸಂಬಂಧಪಟ್ಟಂತ ಏನು ಬಿ ಪಿ ಶುಗರ್ ಏನಿಲ್ಲ?
1: ಬಿ ಪಿ ಐತ್ರಿ ಸರ್. ಪುರಾಣಕ್ಕೆ ಹೋಗ್ತೀನಿ, ಜಾಸ್ತಿ ಹೋಗ್ತೀನಿ ಪುರಾಣಕ್ಕೆ. ಪುರಾಣಕ್ಕೆ ಹೋಗ್ತೀನಿ ಏನಿಲ್ಲ, ಅವ್ರು ಚಂದ ಆಡ್ಬಿಡ್ತಾರೆ, ಹುರು ಬಂದ್ಬಿಡ್ತು ಬಾರಿಸ್ಬಿಡ್ತೀನಿ. ಏನ್ರಿ ಇಷ್ಟು ವಯಸ್ಸು, ಇಳಿ ವಯಸ್ಸಿನಾಗ ಇಷ್ಟು ಇದ್ರೆ ಸಹಿತ ಇಷ್ಟು ವಯಸ್ಸಾರ ಹಿಂಗೆ ಬಾರ್ತಾನೆ ಅಂತ ಎಲ್ಲ ನಿಂತು ನೋಡ್ತಿರ್ತಾರೆ. ಅಜ್ಜವ್ರು ಪಂಚಾಕ್ಷರಿ ಗವಗಳ ಆಶೀರ್ವಾದ, ತನಗೆ ಪುಟ್ಟರಾಜ ಗವಗಳ ಆಶೀರ್ವಾದ ಐತೆ ಅಂತ ಹೇಳಿ ಒಟ್ಟು ಪುರಾಣ ಫೇಲ್ ಆಗಲ್ಲ, ಪುರಾಣಕ್ಕೆ ಇವತ್ತಿಗೂ ತಬಲ ಬಾರ್ದು.
0: ಈ ಸಂದರ್ಭದಲ್ಲಿ ತಾವು ಸರ್ಕಾರ ಕೂಡ ತಮ್ಮ ಕಲಾ ಸೇವೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅಂತಕ್ಕಂಥದ್ದು ಕೂಡ ತಮ್ಮ ಮನದಾಳದ ಮಾತು, ಈ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ?
1: ಗೌರ್ಮೆಂಟ್ ನಿಂದ ಬರ್ತಕ್ಕಂಥದ್ದು ಏನಂತೆ ಅದನ್ನೆಲ್ಲ ತಾವು ಗೌರ್ಮೆಂಟ್ನವರು ನೀವು ಅಧಿಕಾರಿಗಳು ನೀವು ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊಂತೀನಿ ಅಷ್ಟೇ.
0: ಈ ನಿಟ್ಟಿನಲ್ಲಿ ನಾವು ಕೂಡ ಆಶಿಸ್ತೇವೆ ತಮಗೆ ತಮ್ಮ ತಾವು ಬಯಸಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಲಭಿಸ್ಲಿ, ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ನಾವು ಕೂಡ ಬಯಸ್ತೇವೆ. ಇಲ್ಲಿವರೆಗೆ ತಾವು ಆಕಾಶವಾಣಿಗೆ ಬಂದು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಶ್ರೋತೃ ಬಾಂಧವರ ಜೊತೆ ಹಂಚಿಕೊಂಡಿದ್ರಿ. ತಮ್ಮ ಮುಂದಿನ ಜೀವನ ಸುಖವಾಗಿರಲಿ, ತಾವು ಬಯಸಿರ್ತಕ್ಕಂಥ ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಸಿಗಲಿ ಅಂತಕ್ಕಂಥ ಆಶಿಸ್ತಾ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ ಸರ್.

0: ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸಾರವಾಯಿತು. ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಸಂಧ್ಯಾ ಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ತಬಲಾ ವಾದಕರಾದ ಶರಣಬಸವ ಹೂಗಾರಿವರು.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:37. ವಾಣಿಜ್ಯ ಪ್ರಕಟಣೆ ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
4: ಅಪ್ಪ, 3,000 ಕೊಡಿ.
5: ಯಾಕೆ?
4: ನನ್ನ ಪಾಕೆಟ್ ಮನಿ.
5: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
4: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
5: ಅರೆ ವಾ, ನನ್ಗೂ ಕಲಿಸು. ನಿನ್ನ 1,000 ತಗೊಂಡು ಹೋಗು.
4: ನಿಮ್ ಮೊಬೈಲ್ ಕೊಡಿ.
5: ತಗೋ ತಗೋ.
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
9: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
10: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করবেন.

0: वाचती धारा।
1: अथर मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुन।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ಧ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ್ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30 ಜುಲೈ 11 ಗಂಟೆವರೆಗೆ ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನೆವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000 ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನ ಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ್. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:51 ನಿಮಿಷಗಳು.

0: ಇಂಧನ ಉತ್ಪಾದನೆಯನ್ನು ಹೇಗೆ ಮಾಡಬಹುದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಜೈವಿಕ ಇಂಧನ ಉತ್ಪಾದನೆ ಮಾಡತಕ್ಕಂತ ಮಾಹಿತಿ ಕೇಂದ್ರ ಎಲ್ಲಿದೆ, ಜೊತೆಗೆ ಜೈವಿಕ ಇಂಧನವನ್ನ ಉತ್ಪಾದನೆ ಮಾಡೋದ್ರಿಂದ ರೈತರಿಗೆ ಯಾವ ರೀತಿ ಲಾಭಗಳಿದಾವೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಒಂದು ಲಾಭ ಇದೆ, ಇತ್ತೀಚೆಗೆ ಯಾಕೆ ಈ ಒಂದು ಜೈವಿಕ ಇಂಧನ ಇಷ್ಟು ಮಹತ್ವವನ್ನ ಪಡಿತಾ ಇದೆ ಅಂತಕ್ಕಂತ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಂಡಂತ. ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ.
1: ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ.
0: ಹೇಳಿ ಸರ್, ಮೊದಲನೇದಾಗಿ ಜೈವಿಕ ಇಂಧನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳಿಸಿಕೊಡ.
1: ಜೈವಿಕ ಇಂಧನ ಅಂದ್ರೆ ನಾವು ಜೀವಿಗಳಿಂದ ತಯಾರ, ನಾವೆಲ್ಲ ನೋಡಿದ್ರೆ ಹಾಗೆ ಈಗ ಪೆಟ್ರೋಲಿಯಂ ನಾವು ಸಮುದ್ರ ಆದಾಯ ತೆಗಿತೇವೆ, ಸಾಕಷ್ಟು ಅದಕ್ಕೆ ಒಂದು ಪ್ರೊಸೆಸ್ ಇದೆ ಮತ್ತು ಬಹಳಷ್ಟು ಕಾಸ್ಟ್ ಇದೆ. ಆದ್ರೆ ಈ ನಾವು ಜೀವಿಗಳಿಂದ ತಯಾರಿಸೋದು, ಜೀವಿ ಅಂದ್ರೆ ಇಲ್ಲಿ ನಾವು ಕೆಲವೊಂದು ಎಂತ ಎಣ್ಣೆ ಬೀಜಗಳು, ಶೇಂಗಾ ಎಲ್ಲ ಮೊದಲೆಲ್ಲ ತೆಗಿತಾ ಇದ್ರು, ಪಿಸ್ಟ್ ಇದೆ, ಕಬ್ಬಿದೆ, ಕಬ್ಬಿನಿಂದ ಮತ್ತು ಮೆಕ್ಕೆಜೋಳ ಇದೆ, ಮತ್ತು ಇವನ್ ನಾವು ಪ್ರಾಣಿಜನ್ಯಗಳ ಮೂಲಗಳಿಂದ ನಾವು ಈ ಇಂಧನವನ್ನು ತಯಾರು ಮಾಡುವಂಥದ್ದು. ಈಗ ನಮಗೆಲ್ಲ ಗೊತ್ತಿರೋ ಕೆಲವೊಂದು ಕಡೆ ಗೋವಿನ ಜೋಳ ಅಂದ್ರೆ ಮೆಕ್ಕೆಜೋಳ ಹೊರದೇಶ ಅಮೆರಿಕದಲ್ಲೆಲ್ಲ ಈ ಗೋವಿನ ಜೋಳದಿಂದ ಇಂಧನವನ್ನು ತಯಾರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಇಥೆನಾಲ್ ಅಂತ ಹೇಳೋ ಕಬ್ಬಿನಿಂದ ತೆಗೆದುಕೊಂಡು ಅದನ್ನ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇಲ್ಲ ಅಂಥವನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಇಂಧನವನ್ನು ತಯಾರು ಮಾಡಬಹುದು. ಮತ್ತು ಕೆಲವೊಂದು ಕಡೆ ಎಲ್ಲೆಲ್ಲಿ ಅಲ್ಲಿಗೆ ಅಂತ ಹೇಳೋ ಹಸಿರು ಪಾಚಿ ಇಂದ ಕೂಡ ನಾವು ಈ ಒಂದು ಇಂಧನವನ್ನು ತಯಾರು ಮಾಡಬಹುದು. ಇನ್ನು ನಾವು ಇದಕ್ಕೆ ಬಂದಾಗ ನಾವು ನಮ್ಮ ಸುತ್ತಮುತ್ತಲು ಸಾಕಷ್ಟು ಗಿಡಗಳಿವೆ. ಹಂಗೆ ಇದೆ, ಹಂಗೆ ಎಲ್ಲರಿಗೂ ಒಂದು ಚಿರಪರಿಚಿತ ಒಂದು ಗಿಡ ಇದೆ, ಹಂಗೆ ಮರದಲ್ಲಿ ಅಂತ ಯಾವ್ದಾದ್ರೂ. ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಹಂದರ ಗಿಡ ಅಂತಾರೆ, ಅದರಿಂದ ಕೂಡ ಸಾಕಷ್ಟು ನಾವು ಇಂಧನವನ್ನು ತಯಾರು ಮಾಡಬಹುದು. ಬೇವು ಇದೆ, ಬೇವಿಂದ ತಯಾರು ಮಾಡಬಹುದು. ಹಿಪ್ಪೆ ಅಂತಿದೆ, ನಾಗಸಂಪಿಗೆ ಇದೆ, ಜತ್ರಪ್ಪ ಅಂತಿದೆ, ಸೀಮರುಬ ಸೀಮರುಬ ಇತ್ತಿತ್ತಲಾಗಿ ಬಹಳಷ್ಟು ಒಂದು ಜನಪ್ರಿಯ ಪಡಿತಾ ಇದೆ. ಲಕ್ಷ್ಮೀ ತರ ಅಂತೂ ಕೂಡ ಕನ್ನಡದಲ್ಲಿ ಕರೀತಾರೆ. ಇದರಿಂದ ಸಾಕಷ್ಟು ನಾವು ಕೂಡ ಜೈವಿಕ ಇಂಧನವನ್ನು ತಯಾರು ಮಾಡ್ಕೊಳ್ಳುವಂಥದ್ದು. ಮತ್ತು ಸುರಹೊನ್ನೆ ಅಂತಿದೆ, ಇದು ಸಮುದ್ರ ಒಂದು ಈ ಕಡೆ ಮಂಗಳೂರು ಸೈಡ್ ಅದೆಲ್ಲ ಹೆಚ್ಚಿಗೆ. ಈಗ ನಮ್ಮ ಸುತ್ತಮುತ್ತ ಸಾಕಷ್ಟು ಈ ಅರಣ್ಯ ಗಿಡಗಳಿವೆ, ಎಲ್ಲಾ ಗಿಡಗಳಲ್ಲಿ ಕೂಡ ಎಣ್ಣೆ ಅಂಶ ಇದ್ದೇ ಇರ್ತದೆ. ಅದರಿಂದ ನಾವು ಇಂಧನವನ್ನು ತಯಾರು ಮಾಡಿಕೊಂಡು ಮುಂದೆ ನಾವು ಡೀಸೆಲ್ ಅನ್ನು ತಯಾರು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಈಗ ಒಂದು ಇದರ ಬಗ್ಗೆ ಸಂಶೋಧನೆ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಜೈವಿಕ ಇಂಧನ ಬಗ್ಗೆ ಸಂಪೂರ್ಣವಾಗಿ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಯಾಕಂದ್ರೆ ಇದೇನು ಹೊಸದೇನಲ್ಲ, ಪುರಾತನ ಕಾಲದಲ್ಲಿ ನಾವು ಈ ತಮಗೆ ಬೇಕಾದ ಎಣ್ಣೆಯನ್ನು ತಮ್ಮ ಈ ಹೊಂಗೆ ಬೀಜದಿಂದ ತೆಗೆದುಕೊಳ್ತಾ ಇದ್ರು, ಮತ್ತು ಶೇಂಗಾದಿಂದ ತೆಗಿತಾ ಇದ್ರು. ಯಾಕಂದ್ರೆ ಈಗೆಲ್ಲ ಶೇಂಗಾ ಇವೆಲ್ಲ ಕಮರ್ಷಿಯಲ್ ಆಗಿದ್ರಿಂದ ಈ ಇದನ್ನು ನಾವು ಜೈವಿಕ ಇಂಧನಕ್ಕೆ ಬಳಸ್ತಾ ಇಲ್ಲ, ಕೇವಲ ನಮ್ಮ ಅಡಿಗೆಗಾಗಿ ಮಾತ್ರ ಬಳಸ್ತಾ ಇದ್ರು.
0: ಈಗ ಮುಖ್ಯವಾಗಿ ಜೈವಿಕ ಇಂಧನದ ಉತ್ಪಾದನೆಯ ಮಹತ್ವ ಸ್ವಲ್ಪ ಹೇಳಿ, ಏಕೆ ಇಷ್ಟು ಮಹತ್ವ ಬರ್ತಾ ಇದೆ ಉತ್ಪಾದನೆಗಾಗಿ?
1: ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನೋಡ್ರಿ, ಮೊದಲೆಲ್ಲ ಹಳ್ಳಿಯಲ್ಲಿ ಅಥವಾ ಎಲ್ಲೇ ಮನೆಯಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಒಂದು ಅಥವಾ ಎರಡು ಗಾಡಿ ಅಷ್ಟೇ ಇರ್ತಿತ್ತು. ಈಗ ಏನಾಗಿದೆ, ಪ್ರತಿಯೊಬ್ಬರು ಮನೆಯಲ್ಲಿ ಇರ್ತಕ್ಕಂತ ಜನರಿಗೆ ಒಂದೊಂದು ಬೈಕ್ ಇದೆ.
0: ಹೌದು, ಮನೆಯಲ್ಲಿ ಮೂರ್ನಾಲ್ಕು ಮೋಟರ್ ಸೈಕಲ್,
1: ಎರಡು ಕಾರ್ ಇದೆ.
0: ಹೌದು,
1: ಈಗ ಏನಾಗಿದೆ, ಇದರಿಂದ ಪೆಟ್ರೋಲಿಯಂ ಬೇಡಿಕೆ ಬಹಳಷ್ಟು ಆಗ್ತಾ ಇದೆ. ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ, ಅದ್ರ ಜೊತೆಗೆ ಈ ಬೇಡಿಕೆ ಕೂಡ ಬಹಳಷ್ಟು ಆಗ್ತಾ ಇದೆ. ಇದರಿಂದ ಇಷ್ಟೊಂದು ಪ್ರಮಾಣದಲ್ಲಿ ನಾವು ಜೈವಿಕ ಪೆಟ್ರೋಲಿಯನ್ ಉಪಯೋಗ ಮಾಡಿದಾಗ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಲಭ್ಯತೆ ಬಹಳಷ್ಟು ಕಷ್ಟ ಆಗ್ತದೆ. ಈಗಾಗಲೇ ನೋಡಿದೀವಿ, ಮೊದಲೆಲ್ಲ 20 ರೂಪಾಯಿ 30 ರೂಪಾಯಿ ಲೀಟರ್ ಇರ್ತಕ್ಕಂತ ಡೀಸೆಲ್ ಪೆಟ್ರೋಲ್ ಈಗ 100 ರೂಪಾಯಿ ಆಗಿದೆ, 110 ರೂಪಾಯಿ ಆಗಿದೆ. ಮತ್ತೆ ಶ್ರೀಲಂಕಾದಲ್ಲಿ 200-300 ರೂಪಾಯಿ ಲೀಟರ್ ಆಗಿದೆ. ಯಾಕಂದ್ರೆ ಈ ಒಂದು ಉತ್ಪಾದನೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಅದ್ರ ಜೊತೆಗೆ ಬೇಡಿಕೆ ಪ್ರಮಾಣ ಬಹಳಷ್ಟು ಹೆಚ್ಚಿಗೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಇದೊಂದು ನೈಸರ್ಗಿಕ ಸಂಪನ್ಮೂಲ ಆಗಿದ್ರಿಂದ ನಾವು ಹೆಚ್ಚು ಹೆಚ್ಚು ಪಡ್ಲಿಕ್ಕೆ, ಮುಂದಿನ ಹೆಚ್ಚು ಹೆಚ್ಚು ಪಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ.
0: ಹೊರದೇಶಗಳಿಂದ ತರಿಸಬೇಕು ನಾವೆಲ್ಲ,
1: ಹೊರದೇಶದಿಂದ ತರಿಸ್ಕೋಬೇಕು, ಅದ್ರ ಮೇಲೆ ಅವಲಂಬನೆ ಆಗಿದೆ. ಅದಕ್ಕೋಸ್ಕರ ನಾವು ಈ ನಮ್ಮ ಜನರಿಗೆ ಇಂಧನ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತದೆ, ನಮ್ಮ ಜಮೀನಿನಲ್ಲಿ ಇರ್ತಕ್ಕಂತ ಗಿಡಗಳನ್ನೇ ತಯಾರು ಮಾಡಿಕೊಂಡು ನಾವು ಇದೊಂದು ಇಂಧನ ಉತ್ಪಾದನೆ ಮಾಡಲು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಏನ್ ಮಾಡಿದೆ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಏನ್ ಮಾಡಿದೆ, ಸಾಕಷ್ಟು ಜೈವಿಕ ಇಂಧನ ಉತ್ಪಾದನೆಗೋಸ್ಕರ ಒಂದು ಮಹತ್ವವನ್ನು ನೀಡ್ತಾ ಇದೆ. ಯಾಕಂದ್ರೆ ಇದು ಬರೀ ಡೀಸೆಲ್ ಪೆಟ್ರೋಲ್ ಅಷ್ಟೇ ಅಲ್ಲ, ಈಗ ನೋಡ್ರಿ ನಾವು ಈ ಬೇವು ಹೆಬ್ಬೇವು ಹಂಗೆ ಇವುಗಳನ್ನ ಹೆಚ್ಚಿಗೆ ನಾವು ಪ್ರಮೋಟ್ ಮಾಡೋದ್ರಿಂದ ಹೆಚ್ಚಿನ ನಮ್ಮ ಜಮೀನಲ್ಲಿ ಏನಾಗ್ತದೆ, ವಾತಾವರಣ ಕಲುಷಿತಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಅದರಿಂದ ನಾವು ಸೈಡ್ ಪ್ರಾಡಕ್ಟ್ ಇರ್ತವೆ, ಈಗ ಗಿಡಗಳಿಂದ ನಾವು ಉರುವಲಾಗಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಈ ಹೊಂಗೆ ಗಿಡದಿಂದ ನಾವು ಹೊಂಗೆ ಎಲೆಗಳಿಂದ ನಾವು ಜೈವಿಕ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಆಗಿ ಬಳಕೆ ಮಾಡಬಹುದು. ಈ ರೀತಿ ನಾವು ಜೈವಿಕ ಇಂಧನ ಉತ್ಪಾದನೆಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ಏನಾಗ್ತದೆ,

0: ಬಹಳಷ್ಟು ಲಾಭ ಆಗ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಪರಾವಲಂಬಿ ಆಗುತ್ತೇವೆ. ಅಂದ್ರೆ ಈಗ ನಾವು ಅರಬ್ ಕಂಟ್ರಿ ಯಾವ ಕಂಟ್ರಿಗಳಿಂದ ತರುವ ಆಮದು ಮಾಡ್ಕೊಳ್ಳೋದು ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ.
1: ಈಗ ಜೈವಿಕ ಇಂಧನ ಉತ್ಪಾದನೆಯಿಂದ ರೈತರಿಗೆ ಆಗ್ತಕ್ಕಂತ ಲಾಭಗಳು ಮತ್ತು ನಮ್ಮ ಸಮಾಜಕ್ಕೆ ಯಾವ ರೀತಿ ಒಂದು ಅನುಕೂಲತೆಗಳಾಗ್ತಾವ?
0: ಈಗ ನಾವು ಈಗಾಗಲೇ ನಮಗೆ ನಾವು ಯಾವ ರೀತಿ ಈ ಹಾಲು ಉತ್ಪಾದಕರ ಘಟಕ ಅಂತ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲ, ಅದೇ ರೀತಿ ನಾವು ಇಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿ ಸಾಕಷ್ಟು
2: ಹೊಂಗೆ ಮರಗಳಿವೆ. ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಏನ್ ಮಾಡಿದೆ, ಈ ಹೊಂಗೆ ಬೇವು ಹೆಚ್ಚಿಗೆ ಒಂದು ಉತ್ತೇಜನ ನೀಡಿದೆ. ನಮ್ ನಮ್ ಜಮೀನಲ್ಲಿ ಹೊಂಗೆ ಗಿಡ ಇದೆ, ನಮ್ಗೆ ಕೊಡ್ತಿಲ್ಲ, ರೈತರಿಗೆ ಕೊಡ್ತಿಲ್ಲ. ಅದರಿಂದ ಎಷ್ಟು ಲಾಭ ಇದೆ ಅದನ್ನ ನಾವು ಆ ಬೀಜವನ್ನು ತೆಗೆದುಕೊಂಡು ಮಾರಾಟ ಮಾಡೋದ್ರಿಂದ ಬಹಳಷ್ಟು ಲಾಭ ಇದೆ. ಈಗ ನಾವೆಲ್ಲ ಸರ್ವೆ ಮಾಡಿದ್ದೇವೆ, ಸುಮಾರು 1 ಕೆಜಿ ಬೀಜಿಗೆ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಕೂಡ ಹೋಗಿದೆ. ಮೊನ್ನೆ ಮೈಸೂರು APMC ಮಾರ್ಕೆಟ್ ನೋಡಿದ್ರೆ 46 ರೂಪಾಯಿ ಕೆಜಿ ಮಾರಾಟ ಮಾಡಿದೆ. ಈ ರೀತಿ ರೈತರು ಇದೊಂದು ಒಳ್ಳೆ ಒಂದು ಬಿಸ್ನೆಸ್ ಅಥವಾ ಒಂದು ಬಿಸ್ನೆಸ್ ಒಂದು ಆರ್ಥಿಕ ಬಿಸ್ನೆಸ್ ಮಾಡಿದಾಗ ಏನಾಗ್ತದೆ, ಅವರಿಗೆ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಮತ್ ಈ ಬೀಜದಿಂದ ನಾವು ಎಣ್ಣೆ ತೆಗಿತೇವೆ. ಎಣ್ಣೆ ತೆಗೆದಂತ ನಾವು ಏನಾಗ್ಬಾರ್ದು, ಮನೆಯಲ್ಲೇ ಆ ಎಣ್ಣೆಯನ್ನು ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ದೀಪಕ್ಕಾಗಿ. ಈಗ ನಾವೆಲ್ಲ ಹೊರಗೆ ದೀಪಕ್ಕೆ ಎಣ್ಣೆಗೋಸ್ಕರ ನೋಡಿದ್ರೆ 150-180 ರೂಪಾಯಿ ಲೀಟರ್.
1: ಹೌದು,
2: ಅದನ್ನು ಹೊರಗೆ ನಾವು ಪರ್ಚೇಸ್ ಮಾಡೋಕ್ಕಿಂತ ಈ ಹೊಂಗೆ ಎಣ್ಣೆದಿಂದ ನಮ್ಮ ಮನೆ ದೀಪವನ್ನ ಹಚ್ಚಬಹುದು. ಈ ದೀಪದಿಂದ ಸಾಕಷ್ಟು ಲಾಭ ಇದೆ. ಇದು ಕಡಿಮೆ ಕಾರ್ಬನ್ ಅಂದ್ರೆ ಇಂಗಾಲ ಅಷ್ಟು ಕಡಿಮೆ ಹೊರಹಾಕುತ್ತದೆ. ಮತ್ತು ಬತ್ತಿ ಅಂದ್ರೆ ದೀಪ ಸಾವಕಾಶ ಉರಿತದೆ. ಮತ್ತು ಕೆಲವೊಂದು ಕಡೆ ಏನಾಗಿದೆ, ಈ ಮಾಸ್ಕಿಟೋ ಅಂತೇಳಿ, ಮಾಸ್ಕಿಟೋ ಕೂಡ ಪ್ರಮಾಣ ಕಡಿಮೆ ಆಗಿದ್ದು ಬಹಳಷ್ಟು ಕೂಡ ವರದಿಯಾಗಿದೆ. ಅದರಿಂದ ಇದು ಸ್ಥಳೀಯವಾಗಿ ದೊರಕುವುದರಿಂದ ಇದರಿಂದ ನಾವು ಯಾವುದೇ ಪರಿಸರಕ್ಕೆ ಹಾನಿ ಆಗುವುದಿಲ್ಲ, ಮತ್ತೆ ಯಾವುದೇ ನಾವು ನಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಮತ್ತು ಇದ್ರ ಈ ಹೊಂಗೆ ಅಥವಾ ನಾವು ಜೈವಿಕ ಇಂಧನ ಎಣ್ಣೆಯ ಜೊತೆಗೆ ಏನಾಗ್ತದೆ, ಹೊಂಗೆ ಹಿಂಡಿ ಬರ್ತದೆ. ಹಿಂಡಿಯನ್ನು ನಾವು ಸಾವಯವ ಗೊಬ್ಬರ ಆಗಿ ಉಪಯೋಗಿಸಬಹುದು. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರುತ್ತೆ, ಮಣ್ಣಿನ ಫಲವತ್ತತೆ ಸುಧಾರಣೆ ಆಗ್ತದೆ. ಮತ್ತೆ ಎಲ್ಲೆಲ್ಲಿ ಬಂಜರು ಪ್ರದೇಶ ಇದೆ, ಈಗ ಸಾಕಷ್ಟು ನಾವು ನೋಡ್ತಾ ಇರ್ತೇವೆ ಬಂಜರು ಪ್ರದೇಶ. ಅಂತ ಬಂಜರು ಪ್ರದೇಶದಲ್ಲಿ ಇಂಥ ಗಿಡಗಳು ಹಚ್ಚೋದ್ರಿಂದ ಆಗ್ತದೆ, ನಮ್ಮ ಮಣ್ಣು ಮತ್ತು ನೀರು ಸಂರಕ್ಷಣೆ ಆಗ್ತದೆ, ಅಂದ್ರೆ ಕೊಚ್ಚೋದನ್ನು ತಡೆಗಟ್ಟುತ್ತದೆ. ಮತ್ತೊಂದು ಒಳ್ಳೆಯ ನಾವು ಯಾಕಂದ್ರೆ ಇದೆಲ್ಲ ದ್ವಿದಳಧಾನ್ಯಕ್ಕೆ ಸೇರಿದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕೂಡ ಸುಧಾರಣೆ ಆಗ್ತದೆ. ಮತ್ತೆ ಈ ಎಣ್ಣೆಯಿಂದ ರೈತ ಬಂದವರು ಈಗ ನಾವು ಅಷ್ಟೇ ದೀಪಕ್ಕೆ ಅಷ್ಟೇ ಅಲ್ಲ, ಈಗ ಡಿಸೇಲ್ ತಯಾರು ಮಾಡಬಹುದು. ಈಗ ನಾವು ಈಗಾಗಲೇ ಪೆಟ್ರೋಲಿಯಂ ಬಳಕೆ ಮಾಡಿಕೊಂಡು ಮತ್ತು ಪ್ರೊಸೆಸ್ ಮಾಡಿ ಅದನ್ನು ಮಾಡೋಕ್ಕಿಂತ ಬಹಳಷ್ಟು ಪ್ರೊಸೆಸ್ ಇದೆ. ಅದರ ಬದಲಾಗಿ ಇದೇ ನಮ್ಮ ಜೈವಿಕ ಇಂಧನ ಅಂದ್ರೆ ಹೊಂಗೆ ಎಣ್ಣೆಯನ್ನು ನಾವು ಡಿಸೇಲ್ ಆಗಿ ತಯಾರು ಮಾಡಿಕೊಂಡು ನಮ್ಮ ಜಮೀನಲ್ಲಿ ಬೇಕಾದಂತಹ ಟ್ರ್ಯಾಕ್ಟರ್ಗಾಗಲಿ, ನೀರೆತ್ತುವ ಪಂಪ್ಗಳಾಗಲಿ ಅಥವಾ ಜನರೇಟರ್ಗಳಲ್ಲಿ ಇದನ್ನ ನಾವು ಬಳಸಬಹುದು. ಇವೆಲ್ಲ ಮಾಡೋದ್ರಿಂದ ನಾವು ಸಾಕಷ್ಟು ನಮ್ಮ ಭಾರತ ದೇಶದ ಆಮದ ಮಾಡುವ ಖರ್ಚನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಇವುಗಳಿಂದ ಈ ಅರಣ್ಯ ಪ್ರದೇಶ ಹೆಚ್ಚಿಗಾದಂಗೆ ಆಗ್ತದೆ, ಅವಾಗ ಏನಾಗ್ತದೆ ನಮಗೆ ಈ ಇಂಗಾಲ ಸೂಸುವುದನ್ನು ಅಂದ್ರೆ ಹೊರಗೆ ಹಾಕುವುದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಜೈವಿಕ ಇಂಧನಗಳನ್ನು ನಾವು ಬಳಸೋದ್ರಿಂದ ಈ ಸಾಮಾಜಿಕ ಆರ್ಥಿಕ ಮಟ್ಟ ಸುಧಾರಣೆ ಆಗ್ತದೆ. ಯಾವ ರೀತಿಯಾಗಿ ನಾವು ಈಗ ಮಿಲ್ಕ್ ಫೆಡರೇಷನ್ ಅಂತ ಮಾಡಿದ್ದಾರೆ ಹಾಲು ಉತ್ಪಾದಕರ ಘಟಕ, ಅದೇ ರೀತಿಯಲ್ಲಿ ರೈತ ಬಾಂಧವರು ತಮ್ಮ ತಮ್ಮಲ್ಲಿ ಜಮೀನು ದೊರೆತಕ್ಕಂತ ಹಂಗೆ ಬೀಜಗಳನ್ನು ತಂದು ಒಂದ್ ಕಡೆ ಕಲೆಕ್ಟ್ ಮಾಡಿ, ನೀವು ಸಾಕಷ್ಟು ಕೇಂದ್ರಗಳಿವೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ. ಏನಾಗಿದೆ, ಒಂದೊಂದು ಜೈವಿಕ ಇಂಧನ ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿ ಕೇಂದ್ರ ಅಂತ ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ. ಮತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಒಟ್ಟು 3 ಜೈವಿಕ ಉದ್ಯಾನ ಕೇಂದ್ರಗಳು ಅಂತ ಮಾಡಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ಗೆ ಜೈವಿಕ ಇಂಧನ ಉದ್ಯಾನ ತಿಂತಿನಿಯಲ್ಲಿ ಇದೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇದೆ. ಮತ್ತೆ ಈ ಕಡೆ ಬೆಂಗಳೂರು ಸೈಡ್ ಬಂದು ಹಾಸನದಲ್ಲಿ ಜೈವಿಕ ಇಂಧನ ಉದ್ಯಾನ ಮುದೇನೂರಲ್ಲಿ ಇದೆ. ಈ ರೀತಿ 4 ಉದ್ಯಾನಗಳಿವೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಜೈವಿಕ ಇಂಧನ ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿ ಕೇಂದ್ರಗಳನ್ನು ಮಾಡಿದ್ದಾರೆ. ಅಲ್ಲಿ ನೀವು ಹೆಚ್ಚಿನ ಅಲ್ಲಿ ಸಂಪರ್ಕ ಮಾಡಿಕೊಂಡು ನಿಮ್ಮಲ್ಲಿ ದೊರೆತಕ್ಕಂತ ಹೊಂಗೆ ಆಗಲಿ, ಬೇವು ಆಗಲಿ, ಸುರವನ್ನ ಆಗಲಿ, ಸೀಮರು ಬೀಜಗಳನ್ನು ನೀವು ಅಲ್ಲಿ ಕಲೆಕ್ಟ್ ಮಾಡಿಕೊಟ್ರೆ ನಿಮ್ಗೆ ಸೂಕ್ತವಾದ ಬೆಲೆಯನ್ನು ಅವರು ಕೊಡ್ತಾರೆ.
1: ಈಗ ರೈತರು ಬೆಳೆದಾದ್ರೆ ತಾವು ಬೆಳೆಗಳ ಮಾಹಿತಿ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಜೈವಿಕ ಇಂಧನ ಬೆಳೆಗಳು ಯಾವ್ಯಾವ, ರೈತರು ಬೆಳೆದಾದ್ರೆ ಹೇಗೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ, ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ಒಂದು ಜೈವಿಕ ಇಂಧನ ಬೆಳೆಗಳನ್ನ ಬೆಳಿಬಹುದು ರೈತರಂತಿರ್ತಾವು?
2: ಈಗ ನಮ್ಮ ಈ ಒಂದು ಬಿಸಿಲು ಈ ನಾಡಿನಲ್ಲಿ ಸಾಕಷ್ಟು ಏನು ಒಂದು ಸಂಶೋಧನೆ ಮಾಡಿ ಏನು ಹೊರಗೆ ಬಂದಿದ್ರೆ ಹೊಂಗೆ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇಲ್ಲಿ ಹೊಂಗೆ ನಾವೆಲ್ಲ ನಮ್ಗೆಲ್ಲ ಎಲ್ಲರಿಗೂ ಚಿರಪರಿಚಿತ. ಯಾಕಂದ್ರೆ ಹೊಂಗೆ ಅಂತಂದ್ರೆ ಹಂದರ ಮರ ಅಂತ ಅಂತೀವಿ, ಅಂದ್ರೆ ಏನಾದ್ರೂ ಒಳ್ಳೆ ಮದುವೆ ಕಾರ್ಯಕ್ರಮ ಇದ್ರೆ ಆ ಹೊಂಗೆ ಗಿಡದಿಂದ ಹಂದರ ಆಗ್ತಾ ಇದ್ರು.
1: ಹೌದು,
2: ಮತ್ತೆ ಹೊಂಗೆ ಗಿಡ ಇದ್ರೆ ಮನೆ ಹತ್ರ ಎಲ್ಲ ನೆರಳು ಇರ್ತಿತ್ತು, ತಂಪಾದ ವಾತಾವರಣ ಇರ್ತಿತ್ತು, ಹಂಗೆ ಎಲ್ಲರಿಗೂ ಪರಿಚಿತ. ಅದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಈಗ ರೈತ ಬಂದ್ರು ಹಂಗೆ ನಾವು ಪ್ರತಿಯೊಂದು ಎಕರೆಗೆ ಅಥವಾ ನೀವೇನ್ ಮಾಡಬಹುದು 5-6 meters ಎಲ್ಲೆಲ್ಲಿ ವೆಸ್ಟ್ ಸ್ಟ್ಯಾಂಡ್ ಇದೆ 5-6 meters ಒಂದು ಸುತ್ತಲ ನಾವು ಹಂಗೆ ಮರಗಳನ್ನ ಹಾಕ್ಬೇಕು. ಇದು ಇಲ್ಲಿ ಏನಪ್ಪ ಅಂದ್ರೆ 4-5 ವರ್ಷಕ್ಕೆ ಅದು ಚೆನ್ನಾಗಿ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಮಾರ್ಚ್ ಇಂದ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಹೂ ಬಿಡುತ್ತೆ. ಈಗ ನೋಡ್ರಿ ಎಲ್ಲ ಹೂವಾಗಿ ಕಾಯಿ ಕಟ್ತಾ ಇದೆ. ಈಗ ಸಾಕಷ್ಟು ರೈತ ಬಂದ್ರು ನೀವು ಎಲ್ಲೆಲ್ಲಿ ಹಂಗೆ ಬೀಜಗಳನ್ನು ತೆಗೆದುಕೊಂಡು ನೀವು ಮಾರಾಟ ಕೂಡ ಮಾಡಬಹುದು. ಆಮೇಲೆ ಏನಾಗ್ತದೆ ಇಳುವರಿ ಅದೇ ಈಗಾಗಲೇ 5 ವರ್ಷಕ್ಕೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಎಣ್ಣೆ ಅಂಶ ಎಷ್ಟಿರುತ್ತೆ ಅಂತಂದ್ರೆ 27-30% ಇರುತ್ತೆ. 100 kg ನಾವು ತಗೊಂಡ್ರೆ 25-30 kg ಅಷ್ಟು ಎಣ್ಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇಳುವರಿ ಒಂದು ಗಿಡಕ್ಕೆ ಸುಮಾರು 15-40 kg ಬರ್ತದೆ. ಮತ್ತೆ ಹಂಗೆ ಯಾವ ಗಿಡ ದೊಡ್ಡದಾಗ್ತದೆ ಅವಾಗ ಹೆಚ್ಚಿಗೆ ಹೆಚ್ಚಿಗೆ ನಾವು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಜೈವಿಕ ಇಂಧನವಾಗಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಇದನ್ನು ಸಾಬೂನು ತಯಾರಿಕೆಯಲ್ಲಿ ಅಂದ್ರೆ ಇಂಧನ ತಯಾರಾದ್ಮೇಲೆ ಏನ್ ಹೋಯ್ತಲ್ಲ ಬೆಸ್ಟ್ ಇದನ್ನು ಸಾಬೂನು ತಯಾರಿಕೆಯಲ್ಲಿ ಉಪಯೋಗ ಮಾಡ್ಕೋಬಹುದು. ಇದನ್ನು ಚರ್ಮ ಹದ ಮಾಡಲು ಕೂಡ ಉಪಯೋಗ ಮಾಡ್ಕೋಬಹುದು. ಇದು ಒಂದು ಉತ್ಕೃಷ್ಟವಾದ ಗೊಬ್ಬರ ಕೂಡ. ಇದು ಈಗಾಗಲೇ ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ, ಭತ್ತ ಏನು ಪಡ್ಲಿಂಗ್ ಹೊಡ್ತಿರ್ತಾರಲ್ಲ ಆ ಸಮಯದಲ್ಲಿ ಹೊಂಗೆ ಎಲೆಗಳನ್ನು ಕೂಡ ಹಾಕಿ ಪಡ್ಲಿಂಗ್ ಮಾಡ್ತಾರೆ. ಅಂದ್ರೆ ಮಣ್ಣಿನ ಒಂದು ಫಲವತ್ತತೆ ಸುಧಾರಣೆ ಆಯ್ಕೆ ಜಾಸ್ತಿ ಆಗ್ತದೆ. ಅದಕ್ಕೆ ರೈತ ಬಾಂಧವರು ಪ್ರತಿಯೊಬ್ಬ ರೈತರು ಒಂದು ತಮ್ಮ ಜಮೀನಲ್ಲಿ ಒಂದು 10-20 ಹೊಂಗೆ ಗಿಡಗಳಿದ್ರೆ ಮುಂದೆ ತಾವು ಸ್ವಾವಲಂಬಿ ಆಗಿ ಅಂದ್ರೆ ತಮಗೆ ಬೇಕಾದ ಟ್ರ್ಯಾಕ್ಟರ್ಗಾಗ್ಲಿ ಪಂಪ್ಗಾಗ್ಲಿ ಈ ಹೊಂಗೆ ಎಣ್ಣೆಯನ್ನ ಅಥವಾ ಡೀಸೆಲ್ ಅನ್ನ ಬಳಕೆ ಮಾಡಬಹುದು. ಇನ್ನು ಈ ಪ್ರದೇಶದಲ್ಲಿ ಸೀಮಾರೋಗು ಕೂಡ ಚೆನ್ನಾಗಿ ಬಂದಿದೆ. ಇದು ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಲ್ಲಿ ಸಂಶೋಧನೆ ಮಾಡಿದರೆ ಇಲ್ಲೂ ಕೂಡ ಈ ನಮ್ಮ ಜೈವಿಕ ಇಂಧನ ಉದ್ಯಾನ ತಿಂತಿನಲ್ಲಿ ಕೂಡ ಸಾಕಷ್ಟು ಚೆನ್ನಾಗಿ ಬಂದಿದೆ. ಇದು ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳವರೆಗೆ ಹೂ ಬಿಡುತ್ತದೆ. ಇದು ಕೂಡ 5-6 ವರ್ಷ ಇದ್ದಾಗ ಇಳುವರಿ ಪ್ರಾರಂಭ ಆಗ್ತದೆ. ಇದರಲ್ಲಿ ಸುಮಾರು ಇಲ್ಲಿ ಎಣ್ಣೆ ಅಂಶ ಬಹಳಷ್ಟು ಇದೆ. ಸುಮಾರು 40-50% ಅಷ್ಟು ಎಣ್ಣೆ ಪ್ರಮಾಣ ಇದೆ. ನಾವೊಂದು ಪ್ರತಿಯೊಂದು ಗಿಡದಿಂದ ಸುಮಾರು 10-25 kg ಇಳುವರಿಯನ್ನು ಬೀಜದ ಇಳುವರಿಯನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಔಷಧ ಒಂದು ತಯಾರಿಕೆಗಳು ಬಹಳಷ್ಟು ಉಪಯುಕ್ತ ಇದೆ. ಈಗಾಗಲೇ ಕೆಲವೊಂದು ಕಡೆ ಸಂಶೋಧನೆ ಮಾಡಿದರೆ ಈ ಒಂದು ಸೀಮಾರೂಪ ಬಳಕೆಯಿಂದ ಕ್ಯಾನ್ಸರ್ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಸಂಶೋಧನೆ ನಡೀತಾ ಇದೆ. ಕ್ರಿಮಿ ಕೀಟಗಳ ನಿವಾರಣೆ ಮಾಡುವಂತ ಶಕ್ತಿ ಕೂಡ ಇದೆ. ಮತ್ತೆ ಒಳ್ಳೆ ಒಂದು ಉತ್ಕೃಷ್ಟವಾದ ಗೊಬ್ಬರ ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ. ಇನ್ನು ಈಗಾಗಲೇ ನಾವು ಬೇವು ಇದ್ರೆ ನಾವು ಇದು ಕೂಡ ನಮ್ಗೆ ತಿಳಿದಿರುವಾಗಿ ಇದರಲ್ಲಿ 28-35% ಎಣ್ಣೆ ಅಂಶ ಇರ್ತದೆ. ಸುಮಾರು 10-30 kg ಅಷ್ಟು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಮಗೆಲ್ಲ ಗೊತ್ತಾಗಿ ಇದನ್ನು ಜೈವಿಕ ಇಂಧನ ಉಪಯೋಗ ಮಾಡ್ಕೋಬಹುದು, ಔಷಧವಾಗಿ ಉಪಯೋಗ ಮಾಡ್ಕೋಬಹುದು, ಕ್ರಿಮಿ ಕೀಟ ನಿವಾರಣೆಗಾಗಿ ಕೂಡ ಉಪಯೋಗ ಮಾಡ್ಕೋಬಹುದು. ಮತ್ತು ಇದೊಂದು ಉತ್ಕೃಷ್ಟವಾದ ಗೊಬ್ಬರ. ಬೇವಿನ ಕಷಾಯ ಈ ಬಳ್ಳಾರಿ ಗಿಡ ಮತ್ತೆ ಎಲ್ಲೆಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅವುಗಳನ್ನ ಸಾಕಷ್ಟು ರೈತರು ಇದನ್ನು ಬಳಕೆ ಮಾಡ್ತಾ ಇದೆ. ಇನ್ನು ಹಿಪ್ಪೆ ಕೂಡ ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ. ಹಿಪ್ಪೆ ಇದೊಂದು ಇದು ಕೂಡ ಮಾರ್ಚ್ ಇಂದ ಏಪ್ರಿಲ್ ತಿಂಗಳಲ್ಲಿ ಹೂ ಬಿಡ್ತದೆ. ನಮ್ಮ ಜೂನ್ ಆಗಸ್ಟ್ ಅಲ್ಲಿ ನಾವು ಇದನ್ನ ಕಾಯಿಯನ್ನ ಕೊಯ್ಲು ಮಾಡ್ಕೋಬಹುದು. ಇದು ಸ್ವಲ್ಪ ಬಹಳ ದಿನವರೆಗೆ 10 ವರ್ಷ ಬೇಕಾಗ್ತದೆ ಚೆನ್ನಾಗಿ ಬರಬೇಕಾದ್ರೆ. ಇದರಲ್ಲಿ 30-35% ಎಣ್ಣೆ ಅಂಶ ಇರ್ತದೆ. ಅಂದ್ರೆ ನಾವು ಪ್ರತಿಯೊಂದು ಗಿಡದಿಂದ 10-40 kg ಅಷ್ಟು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇದೆ. ಇದರಿಂದ ಕೂಡ ನಾವು ಸಾಕಷ್ಟು ಸಾಬೂನು ತಯಾರು ಮಾಡಬಹುದು, ಔಷಧಿಯಾಗಿ ಉಪಯೋಗ ಮಾಡ್ಕೋಬಹುದು, ಹಿಂಡಿಯಾಗಿ. ಈ ರೀತಿಯಾಗಿ ಸಾಕಷ್ಟು ಜೈವಿಕ ಇಂಧನ ಬೆಳೆಗಳಿವೆ. ಈ ಜತ್ರಪ್ಪ ಅಂತ ಇದೆ, ಜತ್ರಪ್ಪ ಆದಷ್ಟು ಇಳುವರಿ ಚೆನ್ನಾಗಿ ಈ ಕಡೆ ಈ ಪ್ರದೇಶಕ್ಕೆ ಹೊಂದಿಕೊಂಡಿಲ್ಲ. ಈಗ ನಾವು ಹಂಗೆ ಸೀಮಾರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಟಾಗ ನಮ್ಮ ಹೆಚ್ಚಿನ ಒಂದು ಆದಾಯ ಪಡಲಿಕ್ಕೆ ಸಾಧ್ಯತೆ ಇದೆ.
1: ಅಂದ್ರೆ ನಿಮ್ಮ ವಿಚಾರದಲ್ಲಿ ನಮ್ಮ ರೈತ ಬಾಂಧವರು ಜೈವಿಕ ಇಂಧನದ ಬೆಳೆ ಆದಂತಹ ಹೊಂಗೆ ಮತ್ತು ಸಿಂಹರೂಪವನ್ನ ಬೇಸಾಯ ಮಾಡಬಹುದು ಅಂತಿರ್ತಾವ?
2: ಇಲ್ಲ, ಡೆಫಿನೆಟ್ ಆಗಿ ಮಾಡಬಹುದು. ಯಾರಾದ್ರೂ ರೈತರು ಸಸಿಗಳು ಬೇಕಾದ್ರೆ ಸಮೀಪದಲ್ಲಿ ಇರ್ತಕ್ಕಂತ ಅರಣ್ಯ ಇಲಾಖೆ ಇದೆ. ಅಂದ್ರೆ ನಮ್ಮ ಜೈವಿಕ ಇಂಧನ ಉದ್ಯಾನ ತಿಂತಿನಲ್ಲಿದೆ. ನೀವಲ್ಲಿ ಬನ್ನಿ, ಅಲ್ಲಿ ಬಂದು ಸುಮಾರು ನಾವು 2013 ಈ ಒಂದು ಜೈವಿಕ ಇಂಧನ ಉದ್ಯಾನ ತಿಂತಿನಿ ಪ್ರಾರಂಭ ಮಾಡಿದೆವು. ಇಲ್ಲಿವರೆಗೆ ಸುಮಾರು 42 ಎಕರೆ ಪ್ರದೇಶ ಇದೆ.
1: ಅಂದ್ರೆ ಇದು ತಿಂತಿನಿಯಲ್ಲಿ ಇರ್ತಕ್ಕಂತ ಜೈವಿಕ ಉದ್ಯಾನವನ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಾ ಇದೆ.
2: ಸಂಪೂರ್ಣವಾಗಿ ಇದೊಂದು ಮಾದರಿ ಒಂದು ಜೈವಿಕ ಇಂಧನ ಉದ್ಯಾನ.
1: ಏನೇನು ಅಲ್ಲಿ ಬೆಳೆಗಳಿದಾವೆ, ರೈತರು ಬಂದ್ರೆ ಏನೇನು ನೋಡಬಹುದು, ಏನೇನು ಒಂದು ಕಾರ್ಯಚಟುವಟಿಕೆಗಳು ನಡೆದಿದಾವೆ ಅಲ್ಲಿ?
2: ಇಲ್ಲಿ ಸುಮಾರು 42 ಎಕರೆ ಪ್ರದೇಶ ಇದೆ ನಮ್ದು. ಅಲ್ಲಿ ಒಟ್ಟು 8 ಸ್ಪೀಸೀಸ್ ಜಾತಿಯ ಗಿಡಗಳನ್ನ ಹಾಕಿದೆವು. ಹಂಗೆ ಇದೆ, ಸಿಮರುಬ ಇದೆ, ಬೇವು, ಹಿಪ್ಪೆ, ನಾಗಸಂಪಿಗೆ, ಸುರಹೊನ್ನೆ, ಹೆಬ್ಬೇವು, ಅರಬೇವು, ಇತರ ಒಟ್ಟು 8 ಜಾತಿಯ ಒಟ್ಟು 8,000 ಸಸಿಗಳನ್ನು ನಾವು ಪ್ರಾತ್ಯಕ್ಷತೆಗಾಗಿ ಹಾಕಿದ್ದೆವು. ಬೇರೆ ಬೇರೆ ಬ್ಲಾಕ್ ಮಾಡಿಕೊಂಡು ನಾವು ಇದನ್ನ ಹಾಕಿದ್ದೆವು ಇಲ್ಲಿ. ಆಮೇಲೆ ಇದ್ರ ಜೊತೆಗೆ ನಮ್ಮಲ್ಲಿ ಏನಿದೆಪ್ಪ, ನರ್ಸರಿ ಕೂಡ ಇದೆ. ಅಂದ್ರೆ ಸಸಿಗಳ ಉತ್ಪಾದನೆ ಕೂಡ ಮಾಡ್ತಾ ಇದ್ದೆವು. ಇಲ್ಲಿ ನಾವು ನಮ್ದು ಕಾರ್ಯಚಟುವಟಿಕೆ ಏನಪ್ಪಾ ಅಂತಂದ್ರೆ ರೈತರಿಗೆ ಹಳ್ಳಿ ಹಳ್ಳಿ ಹೋಗಿ ತರಬೇತಿ ಕೊಡ್ತಾ ಇದ್ದೆ. ತರಬೇತಿ ಕೊಟ್ಟು ಯಾರಾದ್ರೂ ರೈತರು ಸಸಿಗಳನ್ನು ಹಚ್ತಾ ಇದ್ರೆ ಅವರಿಗೆ ಫ್ರೀಯಾಗಿ ಒಕ್ಕಟ್ಟಾಗಿ ಅವರಿಗೆ ನಾವು ಸಸಿಗಳನ್ನು ಕೊಡ್ತೇವೆ. ಮತ್ತೆ ಅವ್ರಿಗೆ ಏನೇನು ಬೇಕಾದ ಸಲಹೆ ಕೂಡ ನಾವು ಅವ್ರಿಗೆ ಗ್ರಾಮ ಮಟ್ಟದಲ್ಲಿ ಹೋಗಿ ಅದನ್ನ

0: ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೆವು. ಅದ್ರ ಜೊತೆಗೆ ಸ್ವಸಹಾಯ ಸಂಘಗಳನ್ನು ಕೂಡ ಮಾಡ್ತಾ ಇದ್ದೆ. ಯಾಕಂದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಸ್ವಸಹಾಯ ಸಂಘದವರು ಈ ಹೊಂಗೆ ಬೀಜಗಳನ್ನು ಸಂಗ್ರಹ ಮಾಡಿಕೊಂಡು ನಮ್ಮ ಕೇಂದ್ರಕ್ಕೆ ಕೊಟ್ರೆ ಅವರಿಗೆ 2 ರೂಪಾಯಿ ಇನ್ಸೆಂಟಿವ್ಸ್, ಹೆಚ್ಚಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೆ. ನಾವೇನ್ ಖರೀದಿ ಮಾಡ್ತೇವೆ ಅದ್ರ ಮೇಲೆ ಮತ್ತೆ 2 ರೂಪಾಯಿ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಅದಕ್ಕೆ ರೈತ ಬಂದವರು, ಹೆಚ್ಚಿನ ಸ್ವಸಹಾಯ ಸಂಘದವರು ಈ ಒಂದು ಹೊಂಗೆ ಬೀಜ ಆಗಲಿ ಸಿಂಹರು ಬೀಜಗಳನ್ನು ಆಯ್ಕೆ ಮಾಡ್ಕೊಂಡು ನಮ್ಗೆ ಕೊಟ್ರೆ ನಿಮ್ಗೆ ಹೆಚ್ಚಿನ ಒಂದು ಸೂಕ್ತವಾದ ದರವನ್ನು ಕೊಡ್ಲಿಕ್ಕೆ ಸಾಧ್ಯ.
1: ಸಿಂಹರೂಪಾಯಿ ಇರಬಹುದು, ಹೊಂಗೆ ಬೀಜಗಳನ್ನ ಖರೀದಿ ದರ ಅದು ಹೇಗೆ ಹೇಗೆ ಮಾಡ್ತಾ ಇರ್ತೀರಿ, ಮತ್ತು ಎಣ್ಣೆ ಉತ್ಪಾದನೆಯನ್ನ ಮಾಡಿಕೊಡ್ತೀರಾ ಬೇರೆ ರೈತರು ಅಥವಾ ಯಾರಾದರೂ ನಮ್ಮ ಸ್ವಸಹಾಯ ಸಂಘದವರು ಕೇಳಿರ್ತಾವ?
0: ಹಾ, ಡೆಫಿನೆಟ್ ಆಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇನ್ನ ಈಗಾಗಲೇ ನಮ್ದು 5-6 ವರ್ಷ ಆಗಿದೆ. ಸಾಕಷ್ಟು ನಮ್ ನಮ್ಮ ಗಿಡದಲ್ಲಿ ಏನಾಗ್ತದೆ, ಹೊಂಗೆ ಬೀಜಗಳು ಬರ್ತಾ ಇದೆ, ಸಿಂಹರೂಪ ಬರ್ತಾ ಇದೆ, ಅವುಗಳಿಂದ ನಾವು ಎಣ್ಣೆ ಉತ್ಪಾದನೆ ಮಾಡ್ತಾ ಇದ್ವಿ. ನಮ್ಮಲ್ಲಿ ಒಂದು ಎಣ್ಣೆ ಉತ್ಪಾದನೆ ಘಟಕ ಇದೆ, ಅದು ಪ್ರತಿ ದಿವಸ ನಾವು 50 ಲೀಟರ್ ಅಷ್ಟು ಎಣ್ಣೆ ಉತ್ಪಾದನೆ ಮಾಡಬಹುದು. ನಾವು ಎಣ್ಣೆ ತೆಗೆದ ನಂತರ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಡೀಸೆಲ್ ತಯಾರು ಮಾಡ್ತಾ
1: ಇದ್ವಿ.
0: ಡೀಸೆಲ್ ಮಾಡಿಕೊಂಡು ನಮ್ಮ ಟ್ರಾಕ್ಟರ್ ಆಗಲಿ ನಮ್ಮ ವಾಹನಗಳನ್ನು ಉಪಯೋಗ ಮಾಡ್ತಾ ಇದ್ವಿ. ಹಾಗೆ ಮತ್ತೆ ಯಾರೋ ರೈತರು, ಈ ಕೆಲವು ರೈತರು ಏನಂತಾರೆ, ಹಣ್ಣು ತೋಟಗಾರಿಕೆ ಇದ್ದವರು, ಇಲ್ಲ ನಮ್ಮ ನಮ್ಮ ದಾಳಿಂಬೆ ಆಗಲಿ ಪಪ್ಪಾಯ ಆಗಲಿ ಈ ಹೊಂಗೆ ಎಣ್ಣೆ ಹೊಡೆದ್ರೆ ನಮ್ಮ ಕೀಟಗಳ ಬಾಧೆ ಕಡಿಮೆ ಆಗಿದೆ, ಮತ್ತು ಹಣ್ಣುಗಳು ಶೈನಿಂಗ್ ಬರ್ತಾ ಇದೆ. ಸಾಕಷ್ಟು ರೈತರು ಇದನ್ನು ಕೂಡ ಖರೀದಿ ಮಾಡಿ ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಕೆಲವು ರೈತರು ಈ ಗೊಬ್ಬರ ಹೊಂಗೆ ಹಿಂಡಿ, ಹೊಂಗೆ ಹಿಂಡಿಯನ್ನು ಕೂಡ ಈ ಸಾವಯವ ಗೊಬ್ಬರ ಆಗಿ ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ ಆಮೇಲೆ ಕೆಲವು ರೈತರು, ಇಲ್ಲ ನಮ್ಮ ಎಣ್ಣೆ ದೀಪಕ್ಕೆ ಬೇಕಾಗಿದೆ ಅಂತಂದ್ರೆ, ಅಂತ ರೈತರಿಗೆ ನಾವು ಎಣ್ಣೆಯನ್ನ ದೀಪಕ್ಕಾಗಿ ಈಗ 100 ರೂಪಾಯಿ ಲೀಟರ್ ಮಾರಾಟ ಮಾಡ್ತಾ ಇದ್ದೇವೆ. ಈಗ ರೇಟ್ ಜಾಸ್ತಿ ಆಗ್ತದೆ, ಮತ್ತೆ ಜಾಸ್ತಿ ಮಾಡ್ಲಿಕ್ಕೂ ಸಾಧ್ಯತೆ ಇದೆ. ಮತ್ತೆ ಇದ್ರ ಜೊತೆಗೆ ನಮ್ದು ಏನಪ್ಪ, ಸಾಬೂನು ಕೂಡ ತಯಾರು ಮಾಡ್ತಾ ಇದೆ. ಈ ಹೊಂಗೆ ಇದಕ್ಕಂತ ಲಾಸ್ಟ್ ಏನ್ ವೇಸ್ಟ್ ಅಂತ ಹೋಗುತ್ತೆ, ಅದರಿಂದ ನಾವು ಗ್ಲಿಸರಿನ್ ಅಂತೇವೆ, ಅದರಿಂದ ನಾವ್ ಏನ್ ಮಾಡ್ತೇವೆ, ಸಾಬೂನು ಕೂಡ ತಯಾರು ಮಾಡ್ತಾ ಇದ್ದೇವೆ. ಮತ್ತೆ ಫಿನೈಲ್ ತಯಾರು ಮಾಡ್ತಾ ಇದ್ದೇವೆ, ಮತ್ತು ಆಮೇಲೆ ಇದು ಜೊತೆಗೆ ಈ ಸ್ಯಾನಿಟೈಸರ್ ಕೂಡ ತಯಾರು ಮಾಡ್ತಾ ಇದ್ದೇವೆ. ಅಂದ್ರೆ ಕೇವಲ ಬರೀ ನಾವು ಎಣ್ಣೆ ಮಾರಾಟ ಮಾಡಿದ್ರೆ ಅಥವಾ ಡಿಸೈಲ್ ಮಾಡಿದ್ರೆ ಲಾಭ ಇಲ್ಲ. ಈ ಜೊತೆಗೆ ಉಪ ಉತ್ಪನ್ನ ಮಾಡಿದಾಗ ಮಾತ್ರ ಏನಿದೆ, ಈ ಒಂದು ಬಿಸ್ನೆಸ್ ಬಹಳಷ್ಟು ಲಾಭದಾಯಕ ಇದೆ. ಅಂದ್ರೆ ಎಣ್ಣೆ ತೆಗೆದು ಡಿಸೈಲ್ ಮಾಡಬಹುದು, ಡಿಸೈಲ್ ಜೊತೆಗೆ ನಾನು ಮಾಡಿ ಫಿನೈಲು, ಸಾಬೂನು, ಮತ್ತು ಈ ಸ್ಯಾನಿಟೈಸರು, ಆಮೇಲೆ ಹಿಂಡಿ, ಇವನ್ನೆಲ್ಲ ಮಾರಾಟ ಮಾಡಿದ್ರೆ ಡೆಫಿನೆಟ್ ಆಗಿ ರೈತರಿಗೆ ಲಾಭ ಇದೆ.
1: ಈಗ ಒಬ್ರು ಸ್ವಸಹಾಯ ಸಂಘದವ್ರು ಇರ್ಬೋದು ಅಥವಾ ಯಾರಾದ್ರೂ ಒಬ್ಬ ವ್ಯಕ್ತಿ, ನಿರುದ್ಯೋಗಿ ಯುವಕರು, ಈ ಒಂದು ಜೈವಿಕ ಇಂಧನ ಒಂದು ಉತ್ಪಾದನೆ ಮಾಡತಕ್ಕಂತ ಘಟಕವನ್ನ ಹಾಕಬೇಕಾದ್ರೆ ಎಷ್ಟು ಖರ್ಚಾಗತ್ತ ಸಣ್ಣ ಪ್ರಮಾಣದಲ್ಲಿ ಹಾಕುದಾದ್ರೆ ಅಂದಾಜಾಗಿ?
0: ಈಗೇನಪ್ಪ ಅಂತಂದ್ರೆ, ಇದು ಈ ಎಲ್ಲಾ ಕೇಂದ್ರಗಳಲ್ಲಿ ಸಬ್ಸಿಡಿ ಆಗಿ ಇದು ಗವರ್ಮೆಂಟ್ ಸಪ್ಲೈ ಮಾಡಿದೆ. ತಾವು ಉದ್ಯಮಿಯಾಗಿ ಮಾಡ್ಬೇಕಂತಂದ್ರೆ ಕನಿಷ್ಠ ಒಂದು 2 ಲಕ್ಷ ರೂಪಾಯಿ ಬೇಕಾಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವು ಘಟಕ ಹಾಕೋಕ್ಕಿಂತ ಈ ಹೊಂಗೆ ಬೀಜಗಳನ್ನ ಸಂಗ್ರಹ ಮಾಡಿದ್ರೆ ಎಷ್ಟು ಲಾಭ ಇದೆ.
1: ಹೌದೌದು, ಬೀಜಗಳು ಬೇಕು,
0: ಬೀಜ ಯಾಕಂದ್ರೆ ಎಲ್ಲಿ ಬೀಜಗಳು ಸಿಗ್ತವೆ ಬಟ್ ಜನರಿಗೆ ಗೊತ್ತಿಲ್ಲ,
1: ಜನರಿಗೆ
0: ಅದು. ಯಾಕಂದ್ರೆ ನಾವು ಮೊನ್ನೆ ಇದ್ರಲ್ಲಿ ಗುರುಮಠಕಲ್ ಅಂತ ಯಾದಗಿರಿ ಜಿಲ್ಲೆಯಲ್ಲಿ ಇದೆ, ತಾಲೂಕದಲ್ಲಿ, ಅಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಟ್ರೈಬಲ್ ಪೀಪಲ್ಸ್ ಜಾಸ್ತಿ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಎಲ್ಲ ಒಂದು 10 ಕೆಜಿ 20 ಕೆಜಿ ಇದು ಈ ರೀತಿ ತಂದು APMC ಕೊಡ್ತಾರೆ. ಅಲ್ಲಿಂದ ಏನ್ ಮಾಡ್ತಾರೆ, ಈ ಆಂಧ್ರಪ್ರದೇಶ ಇವೆಲ್ಲ ಫ್ಯಾಕ್ಟ್ರಿ ಅವ್ರು ಹೋಯ್ತಾರೆ. ಅದೇ ರೀತಿ ಅದನ್ನ ಮಾಡೋ ಬದಲೇ ನಮ್ಮಲ್ಲೇ ಈಗ ತಿಂತಿನಿಗೆ ಅಥವಾ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಕೇಂದ್ರಗಳಿವೆ ಅಂತ ರೈತರು ನಮಗೆ ತಂದು ಕೊಟ್ರೆ ಅವ್ರಿಗೆ ಸೂಕ್ತವಾದ ಹೆಚ್ಚಿನ ಬೆಲೆಯನ್ನು ಕೊಡ್ಬೋದು. ಈಗಾಗಲೇ ಸ್ವಸಹಾಯ ಸಂಘಗಳಿಗೆ ಇನ್ನೂ 2 ಕೆಜಿ ಹೆಚ್ಚಿನ ಒಂದು ದರದಲ್ಲಿ ಅವನ್ನು ಮಾರಾಟ ಮಾಡಬಹುದು.
1: 2 ರೂಪಾಯಿ ಅವರಿಗೆ ಸಬ್ಸಿಡಿನ ಕೊಡ್ತಾರೆ, ಹೆಚ್ಚಿನ ದರ ಕೊಡ್ತಿರ್ತಾವ?
0: ಹೆಚ್ಚಿಗೆ ದರ ಕೊಡ್ತೇವೆ. ಯಾರಾದ್ರೂ ಯುವಕರು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಒಂದು ಈ ಯಾವ ರೀತಿ ಮಿಲ್ಕ್ ಫೆಡರೇಷನ್ ಇದೆ, ಅದೇ ರೀತಿ ಜೈವಿಕ ಇಂಧನ ಫೆಡರೇಷನ್ ಮಾಡ್ಕೊಂಡು ಬೀಜಗಳನ್ನು ಸಂಗ್ರಹ ಮಾಡ್ಕೊಂಡು ನಮ್ಗೆ ಕೊಟ್ರೆ ನಾವು ಎಷ್ಟು ಬೇಕಷ್ಟು ಕ್ವಾಂಟಿಟಿ ನಾವು ಖರೀದಿ ಮಾಡ್ಲಿಕ್ಕೆ ತಯಾರಿದೆ. ಬೇವಾಗ್ಲಿ, ಹೊಂಗೆ ಆಗ್ಲಿ, ಸಿಮರ್ ಆಗಲಿ, ಎಷ್ಟು ಪ್ರಮಾಣ ಕೊಟ್ಟರು ಕೂಡ ನಾವು ಸಾಕಷ್ಟು ಸರ್ಕಾರದಿಂದ ಖರೀದಿ ಮಾಡಿ.
1: ಈಗ ನೇರವಾಗಿ ನೀವು ಹೊಂಗೆ ಬೀಜಗಳು ಅಂತಂದ್ರೆ ಅದು ಮೇಲೆ ಹಸ್ಕಿರುತ್ತೆ, ಅದನ್ನ ನೇರವಾಗಿ ಖರೀದಿ ಮಾಡಿದ್ರೆ ಅಥವಾ ಒಳಗಡೆ ಬೀಜ ಇರುತ್ತೆ ಆಕ್ಚುಲಿ ಹೊಂಗೆಯಲ್ಲಿ?
0: ಈಗ ಹೊಂಗೆ ಅಂತಂದ್ರೆ ನಾವು ಅವರು ಅದಕ್ಕೊಂದು ದರ ಬೇರೆ ಬೇರೆ ಇರ್ತದೆ. ಅಕಸ್ಮಾತ್ ಅವರು ಕಾಯಿನೇ ಅಂದ್ರೆ ಕಾಯಿ ದೋಸೆ ಕೊಟ್ರೆ ಅವ್ರಿಗೆ 7 ರೂಪಾಯಿ ಕೆಜಿ ಅಂತ ಹೋಗ್ತೀವಿ. ಬೀಜ ಕೊಟ್ರೆ ಮತ್ತೆ ಹೆಚ್ಚಿನ ದರದಲ್ಲಿ ತಗೋತೀವಿ, 20-25 ರೂಪಾಯಿ, ಈ ರೀತಿ ಹೆಚ್ಚಿನ ದರದಲ್ಲಿ ಕೂಡ ನಾವು ಖರೀದಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂತ ನೀವು ಹೇಳಿದ್ರಲ್ಲ, ಈ ರೀತಿ ಗುರುಮಠಕಲ್ ಸಾಕಷ್ಟು ಒಂದು ದೊಡ್ಡ ಬಿಸ್ನೆಸ್ ಇದೆ,
1: ಬಿಸ್ನೆಸ್
0: ಎಲ್ಲ ಟ್ರೈಬಲ್ ಪೀಪಲ್ಸ್ ಇವೆಲ್ಲ ವೆಸ್ಟ್ ಸ್ಟ್ಯಾಂಡ್ ಜಾಸ್ತಿ ಇದೆ ಅಲ್ಲ, ಅಲ್ಲಿ ಅಲ್ಲೆಲ್ಲ ಕಲೆಕ್ಟ್ ಮಾಡಿ 20-30 ರೂಪಾಯಿ 30 ಕೆಜಿ ಅವರು APMCಗೆ ಅಂದ್ರೆ ದಲ್ಲಾಳಿಗಳಿಗೆ ಕೊಡ್ತಾರೆ, ಅವರು ಆಂಧ್ರಕ್ಕೆ ಮಾರಾಟ ಮಾಡ್ತಾರ. ಎಂತದ್ದು ನಮ್ಮಲ್ಲಿ ಆದ್ರೆ ಒಳ್ಳೇದಾಗುತ್ತೆ.
1: ಈಗ ನೋಡ್ರಿ, ಬೇವಿನ ಬೀಜ ಎಲ್ಲ ಹಳ್ಳಿಯಲ್ಲಿ ಬೇಸಿಗೆಯಲ್ಲಿ ಈಗೆಲ್ಲ ಬೇವಿನ ಬೀಜ ಆರಿಸ್ತಿರ್ತಾರೆ, ಬೇವಿನ ಬೀಜ ಒಂದು ಸೀಸನ್ ಅಲ್ಲಿ ಎಲ್ಲ ಆರಿಸಿ ಮಾರ್ತಾ ಇರ್ತಾರೆ, ದೊಡ್ಡ ದೊಡ್ಡ ಗುಡ್ಡೆ ಹಾಕ್ತಿರ್ತಾರೆ, ಬಾಂಬೆದಿಂದ ಬಂದು ಖರೀದಿದಾರು ಖರೀದಿ ಮಾಡ್ತಿರ್ತಾರೆ ಹಳ್ಳಿಯಲ್ಲ.
0: ಅದೇ ನಿಟ್ಟಿನಲ್ಲಿ ಕೂಡ ನಮ್ಮಲ್ಲಿ ಕೂಡ ನಾವು ಬೇವಿನ ಬೀಜ

0: ಉತ್ಪಾದನೆ ಘಟಕ ಅಂದ್ರೆ ಬೇವಿನ ಹಿಂಡಿ, ಬೇವಿನ ಕಷಾಯ ಮಾಡೋ ಘಟಕ ಅಂದ್ರೆ ಯುವಕರು ಮಾಡಬಹುದು. ಸಾಕಷ್ಟು ಸಾಕಷ್ಟು ಪ್ರೋತ್ಸಾಹ ಕೂಡ ಇದೆ ಸರ್ಕಾರ.
1: ಇದಕ್ಕೆಲ್ಲ ಗವರ್ಮೆಂಟ್ ಏನೋ ಹಲವಾರು ಒಂದು ಇದಕ್ಕೆ ಸಬ್ಸಿಡಿ ಸ್ಕೀಮ್ಗಳು ಇರಬಹುದು. ಜೈವಿಕ ಇಂಧನ ಉತ್ಪಾದನೆ ಮಾಡುವಂತ ಯುವಕರು ಮುಂದೆ ಬಂದ್ರೆ ಅದಕ್ಕೆಲ್ಲ ಸ್ಕೀಮ್ಗಳು ಇರಬಹುದು ಸರ್ಕಾರದಿಂದ.
0: ಸಬ್ಸಿಡಿ ಸಾಕಷ್ಟು ಅವರಿಗೆ ಅನುಕೂಲ ಇದೆ, ಮತ್ತೆ ಸಾಕಷ್ಟು ತರಬೇತಿ ಕೂಡ ಕೊಡ್ತೇನೆ. ಯಾರಾದ್ರೂ ನಮ್ಮ ತಿಂತಿನಿಗೆ ಬಂದು ಅದ್ರ ಬಗ್ಗೆ ನೀವು ತರಬೇತಿ ಮಾಡ್ಬೇಕಂದ್ರೆ ತರಬೇತಿ ಕೊಡ್ತೇವೆ. ಎಲ್ಲ ಒಂದು ಸವಲತ್ತುಗಳಿವೆ ನಮ್ಮಲ್ಲಿ, ತರಬೇತಿ ಕೇಂದ್ರ ಕೂಡ ಇದೆ. ಇಲ್ಲಿ ಕೂಡ ಅವಕಾಶ ಇದೆ. ಯಾರಾದ್ರೂ ರೈತ ಬಂದವರು ಬಂದು ಇರ್ತೀನಪ್ಪ ತರಬೇತಿ ಮತ್ತೆ ಹೋಗ್ತೀನಿ ಅಂದ್ರೆ ಒಂದ್ ವಾರ ಮತ್ತೆ ಎರಡು ದಿವಸ ತರಬೇತಿ ಪುಕ್ಕಟ್ಟಾಗಿ ಕೊಡ್ತೀನಿ. ನಾವೇನು ಅವರಿಗೆ ಚಾರ್ಜ್ ಕೂಡ ಮಾಡೋದಿಲ್ಲ.
1: ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಬರಬೇಕಾದ್ರೆ, ಇದು ಒಂದು ನಿಮ್ಮ ಜೈವಿಕ ಉದ್ಯಾನವನಕ್ಕೆ ಬರಬೇಕಾದ್ರೆ ಸ್ವಲ್ಪ ವಿಳಾಸ ಹೇಳಿ ಹೇಗೆ ಬರಬೇಕು ಇಲ್ಲಿ, ಅದು ಎಲ್ಲಿದೆ ಅನ್ನೋದಂತಕ್ಕಂತ ವಿಚಾರ, ಮತ್ತು ವಿಶೇಷವಾಗಿ ಅಲ್ಲಿ ಏನೇನು ಅಲ್ಲಿ ಅವರಿಗೆ ಅನುಕೂಲತೆಗಳು ಅಥವಾ ನೋಡ್ಲಿಕ್ಕಿರ್ಬಹುದು ಅಥವಾ ಮಾಡ್ಲಿಕ್ಕಿರ್ಬಹುದು, ಏನೇನು ಅಲ್ಲಿ ವ್ಯವಸ್ಥೆ ಆಗತ್ತಂತಿರ್ತಾವ?
0: ಇದು ಜೈವಿಕ ಇಂಧನ ಉದ್ಯಾನ ಸುರಪುರ ತಾಲೂಕಿನ ತಿಂತಿನಿ ಗ್ರಾಮ ಹತ್ರ ಇದೆ.
1: ತಿಂತಿನಿ ಗ್ರಾಮ,
0: ತಿಂತಿನಿ ಕ್ಷೇತ್ರ, ಮೌನೇಶ್ವರ ಕ್ಷೇತ್ರ,
1: ಕ್ಷೇತ್ರ
0: ಎಲ್ಲರಿಗೂ ಗೊತ್ತಿದೆ. ಮೌನೇಶ್ವರ ಕ್ಷೇತ್ರ ಸಮೀಪ ಮಗ್ಗಲೇ ಇದೆ, ಪಕ್ಕದಲ್ಲೇ ಇದೆ. ನಾವು ತಿಂತಿನಿ ಬ್ರಿಡ್ಜ್ ಅಂತ ಕೇಳಿದೀವಿ. ತಿಂತಿನಿ ಬ್ರಿಡ್ಜ್ ಇಂದ ಟುವರ್ಡ್ಸ್ ಗುಲ್ಬರ್ಗ್ ಹೋದ್ರೆ ಅಷ್ಟೇ ಒಂದು 500 meters ಇದೆ. ಅಲ್ಲಿ ಬಲಕ್ಕೆ ಒಳಗೆ ಆಯ್ತು ನಮ್ಮ ಜೈವಿಕ ಇಂಧನ ಉದ್ಯಾನ ಅಂತ ಎಲ್ಲ ಬೋರ್ಡ್ ಇದೆ, ಕಾಣ್ತದೆ ಎಲ್ಲರಿಗೂ. ಅಂದ್ರೆ ತಿಂತಿನಿ ಮೌನೇಶ್ವರ ಏನ್ ಹೋಗ್ತೇವಲ್ಲ ಅಲ್ಲಿ ಕೇಂದ್ರ ಇದೆ. ಇಲ್ಲಿ 42 acres ಜಮೀನ್ ಇದೆ. ಎಲ್ಲಾ ತರ ಸಸಿಗಳನ್ನ ಹಾಕಿದ್ದೀವಿ ನಾವು. ಬೇವು, ಬೆಹಂಗೆ, ಸಿಮರುಪ ಎಲ್ಲಾ ರೀತಿಯ ಸಸಿಗಳಿವೆ. ಆಮೇಲೆ ನರ್ಸರಿ ಇದೆ, ಆಮೇಲೆ ನಮ್ದು ತರಬೇತಿ ಕೇಂದ್ರ ಇದೆ, ಮತ್ತು ನಮ್ದು ಈ ಇಂದ್ರವದ ಉತ್ಪಾದನಾ ಘಟಕ ಇದೆ. ರೈತರು ಅದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೋಬಹುದು. ಮತ್ ನಾವು ಎಲ್ಲಾ ಈಗಾಗಲೇ ಹೇಳಿದಾಗೆ ಉಪ ಉತ್ಪನ್ನಗಳು, ಸಾಬೂನು ತಯಾರು ಮಾಡಿಸ್ತೇವೆ, ಫಿನಾಯ್ಲ್ ತಯಾರು ಮಾಡ್ತೇವೆ. ಎಲ್ಲದ್ರ ಬಗ್ಗೆ ಯಾರಾದ್ರೂ ಮಹಿಳೆಯರು ಬಂದು ಸಾಬೂನು ತಯಾರು ಮಾಡಬೇಕು ಅಂದ್ರೆ ಅವ್ರಿಗೆ ಕೂಡ ನಾವು ಫ್ರೀ ಆಗಿ ತರಬೇತಿ
1: ಕೊಡ್ತೀವಿ.
0: ಯಾವ ಫಿನಾಯ್ಲ್ ಬೇಕಾದ್ರೆ ಅದ್ರ ಬಗ್ಗೆ ತರಬೇತಿ ಕೊಡ್ತೀವಿ. ಎಣ್ಣೆ, ಡಿಸೈಲ್ ಕೂಡ ತಯಾರು, ಯಾವ ರೀತಿ ತಯಾರು ಮಾಡಬೇಕು ಅದ್ರ ಬಗ್ಗೆ ಕೂಡ ನಾವು ತರಬೇತಿಯನ್ನು ಕೊಡ್ತೇವೆ. ಮತ್ತೆ ಏನಾದ್ರೂ ಸಸಿಗಳ ಉತ್ಪಾದನೆ ಮಾಡುವಂತದ್ದು, ಯಾವ ರೀತಿ ಗ್ರಾಫ್ಟಿಂಗ್ ಮಾಡುವಂತವು, ಅಂತವೇನಾದ್ರೂ ಇದ್ರು ಕೂಡ ನಾವು ಇಲ್ಲಿ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ.
1: ಒಮ್ಮೆ ನಮ್ಮ ರೈತರಿಗೆ ನಿಮ್ಮ ವಿಳಾಸ ಹೇಳ್ಬಿಡಿ, ನಿಮ್ಮ ಫೋನ್ ಸಂಖ್ಯೆಯನ್ನ. ಯಾರಾದ್ರೂ ಈ ಒಂದು ಜೈವಿಕ ಇಂಧನ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಪಡ್ಕೊಳ್ದಿರ್ಬೋದು, ಇದ್ರ ಬಗ್ಗೆ ಏನಾದ್ರೂ ಹೆಚ್ಚಿಗೆ ಪ್ರಶ್ನೆಗಳಿದ್ರೆ ನಿಮ್ಮನ್ನ ನೇರವಾಗಿ ಕೇಳಿ ಪರಿಹಾರ ಮಾಡ್ಕೊಳಕ್ಕೆ ನಿಮ್ಮ ಫೋನ್ ಸಂಖ್ಯೆಯನ್ನ ಕೊಡಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ.
0: ರೈತ ಬಾಂಧವರು ನಮ್ಮ ನಂಬರ್ ಬರ್ಕೊಳ್ಳಿ,
1: 8821736352312.
0: ಜೊತೆಗೆ ರೈತ ಬಾಂಧವರು ಎಲ್ಲೇ ತಮ್ಮ ಸಮೀಪ ಎಲ್ಲೇ ಜಿಲ್ಲಾ ಇದ್ರು ಕೂಡ, ರಾಯಚೂರು ಆಗ್ಲಿ, ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೆ, ಅಲ್ಲಿ ಪ್ರಾತ್ಯಕ್ಷಿಕ ಕೇಂದ್ರ ಇದೆ. ಮತ್ತೆ ಹಾಗೆ ಕೊಪ್ಪಳ ಇದೆ, ಕೊಪ್ಪಳ ಅಂದ್ರೆ ಗಂಗಾವತಿಯಲ್ಲಿದೆ. ಆಮೇಲೆ ಬಳ್ಳಾರಿ ಅಂತಂದ್ರೆ ಹಗರಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿದೆ. ಆಮೇಲೆ ಈ ಕಡೆ ಬೀದರ್ ಬಂದಾಗ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಅಲ್ಲಿದೆ. ಆಮೇಲೆ ಗುಲ್ಬರ್ಗ್ ಅಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲ ಬೇರೆ ಯೂನಿವರ್ಸಿಟಿಯಲ್ಲಿ. ಆಮೇಲೆ ಧಾರವಾಡದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೆ. ಈ ರೀತಿ ಯಾರಾದ್ರೂ ರೈತ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ, ನಮಗೆ ಇದೆಲ್ಲ ಫಂಡ್ ಮಾಡೋದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಬೋರ್ಡ್ ಅಂತಿದೆ,
1: ನಿಗಮ
0: ಬೆಂಗಳೂರಲ್ಲಿ. ಈ KSBDB ಅಂತಾರೆ ಇಂಗ್ಲಿಷ್ ನಲ್ಲಿ. ಈ KSBDB ನೀವು ವೆಬ್ಸೈಟ್ಗೆ ಹೋದ್ರೆ ಸಂಪೂರ್ಣವಾಗಿ ಯಾವ ಕೇಂದ್ರಗಳ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಡಿಟೇಲ್ ಆಗಿ ಆ ಒಂದು ವೆಬ್ಸೈಟ್ ಅಲ್ಲಿ ಸಿಗ್ತದೆ. KSBDB ಬೆಂಗಳೂರು ಅಂತ ಹೊಡೆದ್ರೆ ಎಲ್ಲ ಡಿಟೇಲ್ಸ್ ಆಗಿ ಎಲ್ಲೆಲ್ಲಿ ಕೇಂದ್ರಗಳಿವೆ, ಎಷ್ಟೆಷ್ಟು ಏನೇನು ಕಾರ್ಯ ಚಟುವಟಿಕೆ ಇದೆ, ಎಲ್ಲ ಸಂಪೂರ್ಣವಾದ ಮಾಹಿತಿ ಒಂದು ಆ ವೆಬ್ಸೈಟ್ ನಲ್ಲಿ ದೊರೆಯುತ್ತದೆ.
1: ಅಂದ್ರೆ ಕರ್ನಾಟಕ ಸ್ಟೇಟ್ ಬಯೋಡೀಸೆಲ್ ಡೆವಲಪ್ಮೆಂಟ್ ಬೋರ್ಡ್,
0: ಬಯೋ ಎನರ್ಜಿ ಡೆವಲಪ್ಮೆಂಟ್
1: ಬೋರ್ಡ್,
0: ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಬೆಂಗಳೂರು.
1: ಈ ವೆಬ್ಸೈಟ್ ಅಲ್ಲಿ ಸಹ ಮಾಹಿತಿ ಸಿಗುತ್ತೆ,
0: ಎಲ್ಲ ಸಂಪೂರ್ಣ ಎಲ್ಲ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಸಿಗ್ತಿಲ್ಲ.
1: ಒಳ್ಳೇದು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು, ಇದುವರೆಗೂ ಜೈವಿಕ ಇಂಧನ ಅದರ ಮಹತ್ವ, ಉತ್ಪಾದನೆ ಮಾಡೋದ್ರ ಹೇಗೆ, ಇದರಿಂದ ಏನೇನು ಅನುಕೂಲತೆಗಳಿದಾವೆ ಅಂತಕ್ಕಂತ ವಿಚಾರ, ಎಲ್ಲೆಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ ಅಂತಕ್ಕಂತ ವಿಚಾರ ಹೇಳಿದ್ರಿ. ರೈತ ಬಾಂಧವರು ನಾವೆಲ್ಲ ನೋಡ್ತಾ ಇದ್ವಿ ಈಗಾಗಲೇ ಒಂದು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್ಗೆಲ್ಲ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ದೀಪದ ಎಣ್ಣೆಗಾಗಿ ಸಾಕಷ್ಟು ದುಡ್ಡು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ರೈತ ಬಾಂಧವರು ಹಂಗೆ ಬೇವು ಮತ್ತು ಸಿಮರುಬ ಇಂತ ಒಂದು ಬೆಳೆಗಳನ್ನ ಬೆಳೆದು ಅಲ್ಪ ಸ್ವಲ್ಪ ಬೀಜಗಳನ್ನ ರೈತರು ಬಳಸಿದ್ರೆ ಖಂಡಿತ ಸಮಾಜಕ್ಕೂ ಒಳ್ಳೇದಾಗತ್ತೆ, ರೈತರಿಗೆ ಆದಾಯ ಬರುತ್ತೆ, ಮತ್ತು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲವಾಗತ್ತೆ. ಒಳ್ಳೇದು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರಿಗೆ ಇದುವರೆಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ. ನಮಸ್ತೆ ಎಲ್ಲ ರೈತ ಬಂಧು, ನಮಸ್ಕಾರ.
2: ಇದುವರೆಗೆ ಜೈವಿಕ ಇಂಧನದ ಬಳಕೆ ಮತ್ತು ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿಬಂದಿದೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: एक प्रकार से पीएम जय अब गरीबों की जय बन गई है.

ಇದುವರೆಗೆ ಮಾನ್ವಿ ತಾಲೂಕಿನ ಹಳ್ಳಿಹೊಸೂರು ಗ್ರಾಮದ ಮಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಕನ್ನಡ ಭಾಷಣ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ

0: ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ.
2: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
3: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತ್ಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನು ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದು ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಸ್ವಾತಂತ್ರ್ಯನೂ ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನು ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದರೆ ಅಲ್ಲಿ ಹೆಚ್ಚು ಹೆಣ್ಮಕ್ಕಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನು ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದರೆ ಅವರಿಗೆ ಒದಗಿ ಬಂದಂಥ ಸಂಸ್ಕಾರ, ಅವರಿಗೆ ಸಿಕ್ಕಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನು ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಗಳೆರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು

ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸುವುದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನ ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ. ಹಿರಿಯ ನಟಿ, ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ. ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾ ಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಮ್ಮನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನು ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯಿ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನು ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂತಹ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನು ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನ ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದರೆ

ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ. ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂತ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನ ತಮ್ಮ ಕೃತಿಯಲ್ಲಿ ದಾಖಲಿಸುತ್ತಾರೆ. ಕೆಲವು ಸಾರ್ತಿಯ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರ್ತದೆ ಅವರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರುತ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ ನಲ್ಲಿ ಮಗುವಿನ ಶವವನ್ನ ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನ ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತೇ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನ ಮುಂದುವರೆಸ್ತಾರೆ. ಇಂತ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಶಾಂತಾ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನ ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂತ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೇ ಹುಡ್ತೀನಿ, ಯಾಕೆಂದ್ರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನ ತುಂಬಿಕೊಟ್ಟಿದೆ. ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಸ್ಥಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಮ್ನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗಕಲಾವಿದರ ಆತ್ಮಕಥೆಗಳಲ್ಲಿರುವಂತಹ ಗುಣ ಏನು ಅಂತಂದ್ರೆ ಸ್ವಾಯತ್ತತೆಯ ಶೋಧ. ಅಂದ್ರೆ ತಾನು ಯಾರು, ತಾನು ಏಕೆ ಹೇಗಿದ್ದೇನೆ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನ ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ. ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎಡೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನ ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂತ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980 1986 ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀ ಅವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡ್ತವೆ. ಅನೇಕ ರಂಗ ನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬಹಳ ತಡವಾಗಿ. ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೇ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ

0: ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟ್ ಅನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡುವ ದಾರಿಯನ್ನ ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿರುವಂತಹ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನ ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನ ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನ ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನ ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂತಹ ವಿವರಗಳನ್ನ ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8 ಗಂಟೆ.

ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ನಕುಲ್ ಅಭ್ಯಂಕರ್ ಮತ್ತು ರಕ್ಷಿತಾ ಸುರೇಶ್ ಇವರುಗಳ ಸ್ವರದಲ್ಲಿರುವಂತಹ ಲವ್ ಮಾಕ್ಟೇಲ್ ಭಾಗ ಎರಡು ಚಿತ್ರದ ಗೀತೆಯನ್ನು ನಕುಲ್ ಅಭ್ಯಂಕರ್ ಇವರ ಸಂಗೀತ ಸಂಯೋಜನೆಯಲ್ಲಿ ರಾಘವೇಂದ್ರ ಕಾಮತ್ ಇವರ ಸಾಹಿತ್ಯವಿದೆ.

ಆನಂದ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಕೇಳಿಬಂದ್ರೆ. ಶಂಕರ್ ಗಣೇಶ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು.

ಪ್ರೇಮ ಬರಹ ಚಿತ್ರದ ಗೀತೆಯನ್ನು MM ಕೀರವಾಣಿಯವರ ಗಾಯನದಲ್ಲಿ ಕೇಳಿಬಂದರೆ, ಜಸ್ಸಿ ಗಿಫ್ಟ್ ಇವರ ಸಂಗೀತ ಸಂಯೋಜನೆಯಲ್ಲಿ ಅರ್ಜುನ್ ಸರ್ಜಾ ಮತ್ತು ಕವಿರಾಜ್ ಇವರ ಸಾಹಿತ್ಯವಿತ್ತು. ಮುಂದಿನ ಗೀತೆಯನ್ನು ಕೇಳ್ತಾ ಇದ್ದೀರಿ, ಚೌಕ ಚಿತ್ರದಿಂದ ಸೋನು ನಿಗಮ್ ಮತ್ತು ಅಂತರ ಮಿತ್ರ ಇವರುಗಳ ಗಾಯನದಲ್ಲಿ. ಶ್ರೀಧರ್ ವಿ ಸಂಭ್ರಮ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ತಾರಕ್ ಚಿತ್ರದ ಗೀತೆಯನ್ನು ಕೇಳೋಣ. ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ಇವರುಗಳ ಗಾಯನದಲ್ಲಿ, ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಮಧು ಬಾಲಕೃಷ್ಣ ಇವರ ಸ್ವರದಲ್ಲಿ ಕೇಳಿಬರುತ್ತಿದೆ ತವರಿಗೆ ಬಾತಂಗೆ ಚಿತ್ರದ ಗೀತೆ. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ

0: ಕಾರ್ಯಕ್ರಮದ ಕೊನೆಯಲ್ಲಿ ಗೂಳಿ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಇವರುಗಳ ಗಾಯನದಲ್ಲಿ ಕೇಳಿಬಂದರೆ. ಅನೂಪ್ ಸಿಳಿನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಪಿ ಸತ್ಯ ಇವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:35. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾರ್ಯಕ್ರಮದಲ್ಲಿ ಕೇಳೋಣ ಮಣ್ಣೇರಾಳ್ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗ ಗೀತೆಗಳನ್ನು.

ಮಣ್ಣೇರಾಳ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:45 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅನುಷಾ ಎ ರಾವ್ ಇವರ ಗಾಯನದಲ್ಲಿರುವಂತಹ ಭಾವಗೀತೆಯನ್ನು ಕೇಳೋಣ. ಕುವೆಂಪು ಇವರ ರಚನೆಯಲ್ಲಿ

ಕಾರ್ಯಕ್ರಮದ ಕೊನೆಯಲ್ಲಿ ಹೆಚ್ ಆರ್ ಕೆ ಪ್ರಸಾದ್ ಇವರ ಗಾಯನದಲ್ಲಿರುವಂತಹ ಭಾವಗೀತೆಯನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆಯಲ್ಲಿ ಕೇಳಿಬಂದರೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 9:30. ಈಗ ಕೇಳೋಣ ಕೀರ್ತನೆ ಶಿವಶರಣೆ ಇಟ್ಗಿ ಭೀಮಾಂಬಿಕಾ. ಕೀರ್ತನಕಾರರು ತಾವರಗೆರೆ ಶಿವರಾಜ ಶಾಸ್ತ್ರಿ ಇವರು.

ಪ್ರಪ್ರಥಮದಲ್ಲಿ ಸದ್ಗುರುವಿನ ಚರಣಾಂಬುಜಕ್ಕೆ ಹಣೆಮಣಿದು ಶ್ರೋತೃಗಳ ಆತ್ಮಕ್ಕೆ ಶರಣೆನುತ್ತ ಅನುಭಾವಿಗಳು ಹೇಳ್ತಾ ಇದ್ದಾರೆ.

ಧರ್ಮವನ್ನ ನೀನು ರಕ್ಷಣೆ ಮಾಡಿದ್ದೇಯಾದೊಡೆ ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತಾ ಇದೆ. ಬಿದ್ದವನನ್ನು ಎತ್ತುವುದು ಧರ್ಮ, ಬೀಳುತ್ತಿರುವವರನ್ನು ಎತ್ತರಿಸುವುದು ಧರ್ಮ. ಇಂತಹ ಧರ್ಮದ ವಿವರಣೆಯನ್ನೇ ಬಸವಾದಿ ಪ್ರಮಥರು ಕೂಡ ತಮ್ಮ ವಚನದಲ್ಲಿ ಧರ್ಮದ ಮುಖ್ಯ ಲಕ್ಷಣವನ್ನೇ ಹೊಗಳ್ತಾ ಇದ್ದಾರೆ. ದಯಾ

ಅಂದಾಗ ದಯವೇ ಧರ್ಮದ ಮೂಲ. ಧರ್ಮಕ್ಕೆ ಅವಶ್ಯವಾಗಿರತಕ್ಕಂತಹ ಮುಖ್ಯ ಗುಣ ಯಾವುದು ಅಂದರೆ ದಯೆ. ಅಂತಹ ಧರ್ಮದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದು ಪ್ರಪಂಚದಲ್ಲಿ ಧರ್ಮ ದೇವತೆ ಎಂದು ಖ್ಯಾತಿಯನ್ನು ಹೊಂದಿ ಪಾದಕ್ಕೆ ಬಿದ್ದವರನ್ನು ಹೊಂದಿದವರನ್ನ ಉದ್ಧಾರ ಮಾಡಿರ್ತಕ್ಕಂತಹ ಸಾಧ್ವಿ ಶಿರೋಮಣಿ ಇಟಗಿಯ ಸುಕ್ಷೇತ್ರ ಒಡೆಯಳಾಗಿರ್ತಕ್ಕಂತಹ ನೆನೆದವರ ಮನೆ ಮನಗಳನ್ನು ಬೆಳಗುತ್ತಿರುವಂತಹ ಭೀಮಾಂಬಿಕೆಯ ಚರಿತ್ರೆಯನ್ನು ಹೇಳಿ ಕೇಳಿ ಪಾವನರಾಗೋಣ, ಪುನೀತರಾಗೋಣ.

ಕನ್ನಡ ನಾಡಿನ ನೂತನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಗ್ರಾಮವೇ ನಮ್ಮ ಚರಿತ್ರ ನಾಯಕಳಾಗಿ ಧರ್ಮ ದೇವತೆ ಭೀಮಮ್ಮ ಅವತರಿಸಿದ ಪುಣ್ಯ ಭೂಮಿ. ಆ ಇಟಗಿ ಗ್ರಾಮ ಬಹಳ ಚಿಕ್ಕದಾಗಿದ್ದರೂ ಕೂಡ ಚೊಕ್ಕವಾಗಿತ್ತು. ಅಲ್ಲಿಯ ಹಾಲುಮತದ ಪರಂಪರೆಯೇ ಧರ್ಮರ ಮಠ. ಕಟ್ಟಡಗಳಿಂದ ಭವ್ಯವಾಗಿರದಿದ್ದರೂ ಕೂಡ ಅಂದಿನಿಂದ ಇಂದಿನವರೆಗೆ ಧರ್ಮರ ಪರಂಪರೆ ಸೀತಿ ಮನೆಯಿಂದ, ಅದಕ್ಕಿಂತ ಪೂರ್ವದಲ್ಲಿ ಧರ್ಮಸ್ಥಳದಿಂದ ಬಂದವರೆಂದು ಇತಿಹಾಸದಿಂದ ತಿಳಿದು ಬರುತ್ತಾ ಇದೆ. ಇಂತಹ ಪರಂಪರೆಯಲ್ಲಿ ಆ ಧರ್ಮರ ಮಠದ ಒಡೆಯನೇ ಸದ್ಭಕ್ತ ಸುಶೀಲನಾಗಿರುವಂತಹ, ಸದ್ಗುಣಿಯಾಗಿರುವಂತಹ ಸೋಮಣ್ಣ, ಧರ್ಮ ಪತ್ನಿಯಾಗಿರುವಂತಹ ಹನುಮಾಂಬೆ. ಹೌದೌದು, ಪತಿ ಪತ್ನಿ ಸುತಾಲಯೇ ಋಣಾನುಬಂಧ ರೂಪೇಣ. ಒಳ್ಳೆಯ ಗಂಡನಿಗೆ ಒಳ್ಳೆಯ ಹೆಂಡತಿ, ಒಳ್ಳೆಯ ಹೆಂಡತಿಗೆ ಒಳ್ಳೆಯ ಗಂಡ, ಅವರಿಬ್ಬರಿಗೆ ಒಳ್ಳೆಯ ಮಗು ಸಿಗಬೇಕಾಗಿತ್ತಂದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಆಧ್ಯಾತ್ಮವಾದಿಗಳು ಸಾಧಿಸ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ ಆದರ್ಶ ದಂಪತಿಗಳಾಗಿರತಕ್ಕಂತಹ ಸೋಮಣ್ಣ ಹನುಮಮ್ಮನವರ ಸಂಸಾರವನ್ನ ಅದನ್ನೇನು ಹೇಳುವುದು, ನಿತ್ಯ ತೃಪ್ತವಾಗಿದ್ದರು. ಬೇಕೆಂಬುದೇ ಬಡತನ, ಸಾಕೆಂಬುದೇ ಶಿರಿತನ ಅನ್ನುವಂತಹ ಭವ್ಯ ಬದುಕನ್ನು ಬಾಳ್ತಕ್ಕಂತಹ ಯಾವ ಆ ಪರಮ ದಂಪತಿಗಳಿಗೆ ಗಂಡು ಮಕ್ಕಳನ್ನು ಹೆತ್ತಿದ್ದರೂ ಕೂಡ ಜಗತ್ತನ್ನೇ ಬೆಳಗುವಂತಹ ಯಾವ ಹೆಣ್ಣು ಮಗುವನ್ನು ಹಡೆಯಬೇಕೆಂಬ ಭಾವನೆ, ಹೆರಬೇಕೆಂಬ ಭಾವನೆ ಹನುಮಂಬೆಗೆ ಮೂಡುತ್ತಾ ಇದೆ. ಹೌದೌದು.

ಎಷ್ಟೇ ಗಂಡುಗಳನ್ನು ಹಡೆದರೂ ಕೂಡ ನಮ್ಮ ಹೆಣ್ಣುಮಕ್ಕಳಿಗೆ ಹೆಣ್ಣಿರಬೇಕೆನ್ನುವಂತಹ ಆಸೆ. ಹೊರಗಿನಿಂದ ಬಂದಿರುವಂತಹ ಸೋಮಣ್ಣನಲ್ಲಿ ಅನನ್ಯ ಭಾವದಿಂದ ಬೇಡ್ತಾ ಇದ್ದಾಳೆ, ಸ್ವಾಮಿ ಅದೆಷ್ಟೋ ದಿವಸಗಳವಾಯಿತು, ಪರಮಾತ್ಮ ಎಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ, ಎಲ್ಲವರಿಗೆ ಏನೇನೋ ಸಂಪತ್ತನ್ನು ಕೊಡ್ತಕ್ಕಂತಹ ಪುಣ್ಯಾತ್ಮ, ನಮಗೆ ತವರು ಮನೆಯನ್ನ ಪತಿ ಮನೆಯನ್ನ ಬೆಳಗುವಂತಹ ಜಗತ್ತನ್ನೇ ಬೆಳಗುವಂತಹ ಸ್ತ್ರೀರತ್ನವೊಂದನ್ನ ಕರುಣಿಸಲಾರ, ಏನು ಮಾಡಬೇಕು ಅಂತ ಪತಿಯಲ್ಲಿ ತನ್ನ ಭಾವನೆಯನ್ನು ತೋಡಿಕೊಂಡಾಗ ದಿವ್ಯಜ್ಞಾನಿಯಾಗಿರುವಂತಹ ಸೋಮಣ್ಣ ಹೇಳ್ತಾ ಇದ್ದಾನೆ, ಹುಚ್ಚಿ ಜಗತ್ತೆಲ್ಲವೂ ಕೂಡ ಶಿವಮಯ, ಇಲ್ಲಿ ನಡೆದಿರುವುದು ಕೂಡ ದೇವರ ಚಿತ್ತವಿದ್ದಾಗಲೇ ನಡೀತಾ ಇದೆ, ವಿನಃ ತೇನ ವಿನಾ ತೃಣಮಪಿ ನ ಚಲತಿ, ಅಂದರೆ ಭಗವಂತನ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿಯು ಕೂಡ ಅಲುಗಾಡಲಾರದು. ಜಗಮೊಂದು ನಾಟಕವು, ನಿನದೊಂದು ಪಾತ್ರ, ಅಗಸನೋ ಅರಸನೋ ಇತ್ತುದನೆ ಮಾಡು, ನಗುವಾಗ ನಗು, ಅಳುವಾಗ ಅಳು, ನಗುವು ಅಳುವುಗಳೆರಡು ನಿನವಲ್ಲ ನಡೆಮುಂದೆ ತಿಮ್ಮ ಅಂದಾಗ, ಸ್ವಾಮಿ ನೀವು ಹೇಳುವಂತಹ ಮಾತು ಸತ್ಯವಾಗಿದೆ ಅಂತ ತಿಳ್ಕೊಂಡು ಹಾಗೇನೇ ಶಿವಚಿತ್ತದಲ್ಲಿ ಮಲಗಿರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತ ಕನಸಿನಲ್ಲಿ ಹನುಮಾಂಬೆಗೆ ದರ್ಶನ ಕೊಡ್ತಾ ಇದ್ದಾನೆ, ಮಗಳೇ ನಿನ್ನ ಭಕ್ತಿ ವಿಶೇಷವಾಗಿರತಕ್ಕಂಥದ್ದು, ನಿನ್ನ ಭಾವ ಸ್ವಭಾವವಾಗಿರತಕ್ಕಂಥದ್ದು, ಪಾರ್ವತಿಯ ವಂಶಸ್ಥಳಾಗಿರುವಂತಹ ಬನಶಂಕರಿಯ ಅಂಶವೇ ನಿನ್ನ ಗರ್ಭದಲ್ಲಿ ಹುಟ್ಟಿ ಜಗತ್ತಿನಲ್ಲಿ ಷಡ್ವರ್ಗಗಳನ್ನು ಮೆಟ್ಟಿ ದಯೆಯೇ ಸಾಕಾರ ಮೂರ್ತಿಯಾಗಿರುವಂತಹ ಹೆಣ್ಣು ಮಗುವನ್ನು ನೀನು ಹಡಿತಾ ಇದೀಯಾ, ಇದು ಸತ್ಯ ಸತ್ಯ ಅಂತ ತಿಳ್ಕೊಂಡು ದರ್ಶನವನ್ನು ಕೊಟ್ಟಾಗ ಬೆಳಗಾಗಿದೆ. ಪ್ರತಿಪಾದಕ್ಕೆ ಮಣಿದು ಸತಿ ಶಿರೋಮಣಿಯಾಗಿರುವಂತಹ ಹನುಮಾಂಬೆ ಗಂಡನಲ್ಲಿ ಕನಸಿನ ವಿಚಾರವನ್ನು ಹೇಳಿದಾಗ ಆನಂದದ ಸಂದರ್ಭದಲ್ಲಿಯೇ, ಆ ಕಾಲದಲ್ಲಿ ಈಗಿನಂತೆ ಈ ಟ್ರಾವೆಲಿಂಗ್ ವ್ಯವಸ್ಥೆಗಳಿರಲಿಲ್ಲ, ಚಕ್ಕಡಿಯನ್ನೇ ಹೂಡಿಕೊಂಡು ಅವರು ತಮ್ಮೂರ ಸಮೀಪವಾಗಿರುವಂತಹ ಆರಾಧ್ಯ ದೇವತೆ ಬದಾಮಿಯ ಬನಶಂಕರಿಗೆ ಹೋಗಿ ಅಮ್ಮನಿಗೆ ವಿಶೇಷವಾಗಿರುವಂತಹ ಕುಂಕುಮಾರ್ಚನೆ, ಬಡಬಗ್ಗರಿಗೆ ಪ್ರಸಾದದ ವ್ಯವಸ್ಥೆ, ದೀನ ದರಿದ್ರಿಗೆ ದಕ್ಷಿಣೆಗಳನ್ನು ಕೊಟ್ಟು ಮಹಾನ್ ಪೂಜೆಯನ್ನು ಮಾಡಿ ಸಂತೋಷವಾಗಿ ಅಮ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ.

ಅಮ್ಮನಿಗೆ ಉಡಿತುಂಬಿ ಭಯಭಕ್ತಿಯಿಂದ ಪರಮ ದಂಪತಿಗಳು ಬೇಡಿಕೊಳ್ತಕ್ಕಂಥವರಾಗ್ತಾ ಇದ್ದಾರೆ. ಬನಶಂಕರಿಯ ರಥವನ್ನು ಗಟ್ಟಿಯಾಗಿ ಶ್ರದ್ಧಾಭಕ್ತಿಯಿಂದ ಹಿಡಿದು ವಿಶ್ವಾಸದಿಂದ ಅಮ್ಮನಲ್ಲಿ ಶರಗೊಡ್ಡಿ ಬೇಡಿಕೊಳ್ಳುತ್ತಾ ಪ್ರತಿ ಹುಣ್ಣಿಮೆಗೂ ಒಮ್ಮೆ ಬಂದು ಅಮ್ಮನ ಸೇವೆಯನ್ನು ಮಾಡಿ ಅವರು ಪುನಃ ತಮ್ಮ ಊರಿಗೆ ಬರ್ತಕ್ಕಂಥ ಒಂದು ರಥವನ್ನು ಅದೆಷ್ಟು ವರ್ಷಗಳವರೆಗೆ ಮಾಡಿದರು ಅಂತ ಕೇಳಿದರೆ 9 ವರ್ಷಗಳವರೆಗೆ ನಿರ್ಗಳವಾಗಿ ಮಾಡಿದಾಗ. ಅದಕ್ಕೆ ನಮ್ಮವರು ರಥ ಅಂತಾರೆ. ನಿಜಗುಣರು ಕೂಡ ಒಂದು ಕಡೆಗೆ ಹೇಳ್ತಾ ಇದ್ದಾರೆ, ಪಿಡಿದ ನೇಮವ ನೆಡಬಿಡದತಿ ಛಲವನು, ಕೋಪ ಒಂಟದ ತಪವನು, ಪರವಧುವಿನ ರೂಪುಗೊಂಡೆಳಸದ ಕರ್ಣ ವಿಜಯವನು, ಬೇಡುವೆನ ಭವ ನಿಮ್ಮನು ಭವ ಭವದಳು ಮಾಡೆನಗೊಲಿದು ಸುಗುಣ ಸಂತತಿಯ ನಿನಿತು. ಈಗ ಗುಡಿಗೆ ಹೋದ ಕೂಡಲೇ ದೇವರ ದರ್ಶನ ನಮಗಾಗಿ ಬಿಡಬೇಕು. 5 ಪೈಸೆಗೆ 25 ಉದಿನಿಕಡ್ಡಿ ನಮ್ಮವುಗಳು ಬೆಳಗುತ್ತಿರುತ್ತವೆ. ಅದಕ್ಕೆ ಹನುಮಂತ ದೇವರು ನಿಜವಾದ ದರ್ಶನನ ಕೊಡೋಕ್ಕಾಗಂಗಿಲ್ಲ, ಮುಖನ ಒಂದು ಕಡೆಗೆ ತಿರುವಿ ಬಿಟ್ಟಿದ್ದಾನೆ ನೋಡಿ. ಈಗ ಬಹಳ ಜನ ಗುಡಿಗೆ ಹೋಗೋರು ಉಂಟು. ಅದಕ್ಕೆ ಹೊಂದಿಸಿ ನಾವು ಹೇಳಬೇಕಂದ್ರೆ, ವಿದೇಶಕ್ಕೆ ಹೋದವರೆಲ್ಲ ವಿವೇಕಾನಂದರಲ್ಲ, ಹುಟ್ಟು ಗುರುಡರೆಲ್ಲರೂ ಪುಟ್ಟರಾಜ ಗವಾಯಿಗಳವರಲ್ಲ, ಹಾಗೇನೆ ಗುಡಿಗೆ ಹೋದವರೆಲ್ಲರೂ ಕೂಡ ಸದ್ಭಕ್ತ ಸುಶೀಲರಂತ ತಿಳ್ಕೊಳ್ಳೋದು ಕೂಡ ತಪ್ಪಾಗುತ್ತೇನೋ. ಅತ್ತೆ ಸೊಸೆ ಹೊಂಟಿದ್ರು, ಅತ್ತೆ ನಮಸ್ಕಾರ ಮಾಡ್ಲಿಕ್ಕತ್ತಿದಾಗ ಸೊಸೆ ಬಂದು ಕೂಡಿರ್ತಕ್ಕಂಥ ಅತ್ತೆಯ ಬಂಡೆಯನ್ನು ಅಲ್ಲೇನು ಕೂಡಿರ್ತಿದ್ಲು ಬಂದು ಅದನ್ನು ಸ್ವಚ್ಛ ಮಾಡ್ಲಿಕ್ಕತ್ತಿದ್ಲಂತೆ. ಒಬ್ಬಳಿಗೆ ಬಹಳ ಆಶ್ಚರ್ಯ ಆಗಿಬಿಡಿತು, ನನ್ನ ಸೊಸೆ ಇದ್ದಾಳೆ ಎಂಥ ಕೆದಳು, ಒಂದು ದಿವಸ ದೇವರು ಗುಡಿಗೆ ಬರಲಿಲ್ಲ, ಒಂದು ದಿವಸ ನಮ್ಮ ಹಿಂದೆ ಬರಲಿಲ್ಲ, ಇವಳೇನು ಅತ್ತೆಗೆ ಬಂದು ಕೂಡಿರ್ತಕ್ಕಂಥ ಬಂಡಿಯನ್ನು ಸ್ವಚ್ಛ ಮಾಡ್ಲಿಕ್ಕತ್ತಿದ್ದಾಳಲ್ಲ ಅಂತ ಇವಳ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು, ಏನಮ್ಮ ಎಂಥ ಸದ್ಗುಣಿ ಮುತ್ತಿನಂಥ ಸೊಸೆ ತಾಯಿ ನೀನು, ಏನಮ್ಮ ನಿನ್ನ ಹೆಸರೇನು, ಏನು ಮಾಡ್ತಾ ಇದ್ದೀಯಾ, ಅಲ್ಲ ಅತ್ತಿ ಮೇಲೆ ಎಷ್ಟು ನೀನು ಭಕ್ತಿ ವಿಶ್ವಾಸ ಇಟ್ಟಿದೀಯಾ ಅಂತ ಕೇಳಿದಾಗ ನೂತನದ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಸೊಸೆ ಹೇಳಿದಂತೆ, ಅತ್ತಿ ಮೇಲಿನ ಭಕ್ತಿಯಿಂದ ನಾನು ಬಂಡಿ ಒರೆಸಕ್ಕತ್ತಿಲ್ರಿ, ಗುಡಿಗೆ ಬರೋ ಅವಸರದೊಳಗೆ ಅತ್ತೆಯವರು ನನ್ನ ಬಾತ್ರೂಮ್ನೊಳಗೆ ಸ್ನಾನ ಮಾಡೋ ಮುಂದೆ ತಮ್ಮ ಸೀರೆ ಬಿಟ್ಟು ನನ್ನ ಪಿತಾಮರ ಉಟ್ಕೊಂಡು ಬಂದುಬಿಟ್ಟಿದ್ದಾರೆ, ಅದು ಎಲ್ಲಿ ಹೊಲಸಾಗ್ತದೇನೋ ಅಂತ ನಾನು ಬಂಡಿ ಸ್ವಚ್ಛ ಮಾಡೋಕ್ಕತ್ತೀನಿ ವಿನಃ ನಾವು ಅತ್ತಿ ಮೇಲಿನ ಭಕ್ತಿಯಿಂದಲ್ಲ. ಅದಕ್ಕೆ ದಾಸ ಸಾಹಿತ್ಯದಲ್ಲಿ ಕೂಡ ಸಾಹಿತ್ಯಗಳು ವಿಡಂಬನವಾಗಿ ಹೇಳುತ್ತಾರೆ, ಉದಯ ಕಾಲದೊಳೆದ್ದು ಗಡಗಡ ನಡಗುತ್ತ ನದಿಯೋಳು ಮಿಂದೆವೆಂದು ಹೇಳು ತಲೆ ಮದ ಮಾತ್ಸರ್ಯ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ.

ಹೀಗೆ ಎಷ್ಟು ದಿವಸ ಗುಡಿಗೆ ಹೋದ್ರೆ ಏನು? ಮನುಷ್ಯ ಎಷ್ಟು ವರ್ಷ ಬಾಳಿದ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದಲ್ಲ, ಹೇಗೆ ಬದುಕಿದ, ಎಷ್ಟು ದಿವಸ ಗುಡಿ ಗುಡಿಗಳನ್ನು ನಾವು ಸುತ್ತ ಹಾಕಿದ್ರೆ ಏನದ ನಿರ್ದಿಷ್ಟ ಭಾವದಿಂದ. ಅದಕ್ಕೆ ಶರಣರು ಹೇಳಿದರು,

ಭಕ್ತಿಯಿಂದ ಛಲದಿಂದ ನಾವು ಭಗವಂತನಲ್ಲಿ ಬೇಡಬೇಕೇ ವಿನಃ ಛಲವಿಲ್ಲದವರನು ಅಲ್ಲ. ಅಖಂಡ 9 ವರ್ಷಗಳವರೆಗೆ ನಿರಗ್ಗಳವಾಗಿ ಮಾಡಿರುವಂತಹ ಆ ವ್ರತವನ್ನ ಈ ಪೂರೈಸಿರುವಂತಹ ಹನುಮಾಂಬೆ ಆ ಭಗವತಿ ವನಶಂಕರಿಯ ಪಾದದಲ್ಲಿ ಬಿದ್ದು ಉರುಳಾಡಿ, ಅಮ್ಮ ಎಷ್ಟು ದಿವಸ ನಿನ್ನ ಪಾದಕ್ಕೆ ಬಿದ್ದು ಕೊರಳಾಡಿದರೂ ಕೂಡ ಕರುಣಿಸಬಲ್ಲೆ ತಾಯಿ ಭೀಮಮ್ಮ, ಇಷ್ಟು ದಿವಸ ಯಾವ ಹನುಮಮ್ಮ ಈ ಬನಶಂಕರಿಯಲ್ಲಿ ಬೇಡಿಕೊಂಡರೂ ಕೂಡ ಮಗುವನ್ನು ಕರುಣಿಸಲಿಲ್ಲ ಅಂತ ಅಪವಾದ ನಿನಗೆ ಬರುತ್ತೆ ತಾಯಿ. ಈ ಅಪವಾದವನ್ನು ಕಳೆದುಕೊಂಡಾದರೂ ಕೂಡ ನನಗೆ ವಂಶಸ್ಥವನ್ನು ಬೆಳಗತಕ್ಕಂತಹ ಹೆಣ್ಣು ಮಗುವನ್ನು ಕೊಡು ಅಂದಾಗ 9 ವರ್ಷ 9 ತಿಂಗಳ 9ನೆಯ ಮಂಗಳವಾರದ ಪರ್ವ ಪ್ರಸಂಗದಲ್ಲಿ ಹುಟ್ಟಿ ಬಂದವಳೇ ಮಂಗಳ ಮೂರ್ತಿ, ಜಗತ್ತಿನ ಸುಮಂಗಲೆ, ಧರ್ಮ ದೇವತಿ. ಆ ಯಾವ ಹೆಣ್ಣು ಕೂಸಿಗೆ

ಸಂದರ್ಭದಲ್ಲಿ ಪರಮ ತಪಸ್ವಿಗಳಾಗಿರುವಂತಹ ಹಾಲುಕೆರೆಯ ನಿರಂಜನ ಪ್ರಣಮ ಸ್ವರೂಪಿ ಅನ್ನದಾನ ಮಹಾಸ್ವಾಮಿಗಳವರು ಕೂಡ ದಯಮಾಡಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಗುರುವಿನ ಪಾದ ಸ್ಪರ್ಶದಿಂದ ಗುರು ಹಿರಿಯರ ಒಂದು ಸಮ್ಮುಖದಲ್ಲಿ ಹುಟ್ಟಿದ ಮಗುವಿಗೆ ಭೀಮಮ್ಮ ಭೀಮಮ್ಮ ಭೀಮಾಶಂಕರಿ ಅಂತ ನಾಮಕರಣ ಮಾಡಿ ಆ ಪತಿ ಪತ್ನಿಯರಿಬ್ಬರೂ ಕೂಡ ಸಂತೋಷವನ್ನು ಹೊಂದತಕ್ಕಂಥವರಾಗ್ತಾ ಇದ್ದಾರೆ. ಭೀಮಾಂಬಿಕೆ ಕೇವಲ ಮನೆಯ ಕೂಸಾಗದೆ, ಓಣೆಯ ಕೂಸಾಗದೆ, ಸಮಾಜದ ಶಿಶುವಾಗಿ ಊರಿನ ಕೀರ್ತಿಯಾಗಿ ದಿನಕೊಂದು ಬಗೆ ಬಗೆಯಾಗಿ ಬೆಳೆಯುತ್ತಕ್ಕಂಥವಳಾಗ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾರೆ, ಕಂಡ ಬಾಲೆಯರ ಕೂಡಲಿಲ್ಲಂ, ಗುಂಡು ಗಜುಗಮ ನಾಡಲಿಲ್ಲಂ, ಚಂಡು ಬಗರೆಯ ಬೇಡಲಿಲ್ಲವಳು. ಸಾಮಾನ್ಯ ಮಕ್ಕಳುಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಬೆಣ್ಣೆಯನ್ನು ಕಾಸಲು ತುಪ್ಪಬಹುದಲ್ಲದಲೆ ಎಣ್ಣೆಯನ್ನು ಕಾಸಲು ತುಪ್ಪಬಹುದೇ? ಎಲ್ಲೋ ಒಂದು ಪರಾತ್ಮರ ಶಕ್ತಿ ಜಗತ್ತಿನೊಳಗೆ ಹುಟ್ಟಿ ಜಗತ್ತನ್ನು ಕಾಪಾಡ್ತಕ್ಕಂಥದ್ದಾಗ್ತಾ ಇದೆ. ಅಂತಹ ಯಾವ ಆದಿಶಕ್ತಿ ಬನಶಂಕರಿಯ ಅಂಶಜಳೇ ಈ ಭೀಮಾಶಂಕರಿ. ಒಂದು ದಿವಸ ತಂದೆ ತಾಯಿಗಳು ಹೊಲಕ್ಕೆ ಹೋಗಿದ್ದಾರೆ. ತಿರುಕನೊಬ್ಬ ಮನೆ ಮುಂದೆ ಬಂದು ನಿಂತಿದ್ದಾನೆ. ಅಮ್ಮ ಏನಾದರೂ ನೀಡುತ್ತಾಯಿ ಅಂತ ಕೇಳಿದಾಗ

ಭೀಮಾಂಬಿಕೆ ಬಾಲಿಕೆಯಾಗಿರುವಾಗ ಆ ಸನ್ನಿವೇಶವನ್ನು ಕಂಡಾಗ ಕಣ್ತುಂಬಿ ಹತ್ತು ಹತ್ತು ಅಮ್ಮ ತುತ್ತು ನೀಡುವಂತೆ ಬೇಡಿಕೊಂಡಿರುವಂತಹ ಭಿಕ್ಷುಕನ ಕರಪಿಡಿದು ಮನೆಗೆ ಕರೆದುಕೊಂಡು ಬಂದು, ಅಪ್ಪ ಏನು ನಿನ್ನ ಪರಿಸ್ಥಿತಿ ಎಂದು ಕೇಳಿದರೆ, ತಾಯಿ ಊಟ ಮಾಡಿ ಮೂರ್ನಾಲ್ಕು ದಿವಸವಾಗಿದೆಯಮ್ಮ, ಏನಿನ್ನ ಸ್ಥಿತಿ? ಅದಕ್ಕೆ ದಯೆ ಎನ್ನುವಂತಹದ್ದು ಹೇಳುವುದಲ್ಲ, ಅದು ಆಚರಣೆಯಲ್ಲಿ ಬರಬೇಕು. ದಯಾಮಯಳಾಗಿರುವಂತಹ ತಾಯಿ ಅವನಿಗೆ ಹೊಟ್ಟೆ ತುಂಬ ಪರಮಾನ್ನವನ್ನು ನೀಡಿ ಪ್ರಸಾದವನ್ನು ಕೊಟ್ಟು ನೂತನ ವಸ್ತ್ರಗಳನ್ನು ಕೊಟ್ಟು ಆನಂದವಾಗಿ ಕಳಿಸುತ್ತಿರುವಾಗಲೇ ತಂದೆ ತಾಯಿಗಳು ಬಂದಿದ್ದಾರೆ. ಭೀಮಮ್ಮ ಏನಮ್ಮ ಇದು ಅಂತ ಕೇಳಿದ್ರೆ, ಅಪ್ಪ ಇವರು ಮಾನವರಲ್ಲವೇ, ನೋಡು ತಿಪ್ಪೆಯ ತಿರುಕನಾಗಿ ಅಮ್ಮ ಅಪ್ಪ ಅಪ್ಪ ಅಂತ ತಿಳ್ಕೊಂಡು ಓಡಿ ಓಡಿ ತಿರುಗತಕ್ಕಂಥವನಾಗ್ತಾ ಇದ್ದಾನೆ. ಅದಕ್ಕೆ ಇವನಿಗೆ ನೀವು ಮಾಡಿಟ್ಟಿರುವಂತಹ ಪ್ರಸಾದವನ್ನ ನಾನು ಕೊಟ್ಟಿದ್ದೇನೆ ಅಂತ ಕೇಳಿದಾಗ ಓಡಿ ಬಂದು ತಂದೆ ತಾಯಿಗಳು ಆ ಮಗುವನ್ನು ಅಪ್ಪಿಕೊಳ್ತಕ್ಕಂಥವರಾಗ್ತಾ ಇದ್ದಾರೆ. ಭೀಮಾಂಬಿಕೆ ದಯೆಯ ಸಾಕಾರ ಮೂರ್ತಿಯಾಗಿ ಬಿದ್ದವರನ್ನು ಎತ್ತುತ್ತಾ ಇದ್ದಾಳೆ, ಬೀಳುತ್ತಿರುವವರನ್ನು ಎತ್ತಾ ಇದ್ದಾಳೆ. ಅದಕ್ಕೆ ಕವಿಗಳು ಕೂಡ ಬಹಳ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ. ಬನಶಂಕರಿಯ ಅಂಶಜಳಾಗಿ ಭೂ

ಆ ಬಡಬಗ್ಗರಿಗೆ ನಿತ್ಯ ಪ್ರಸಾದವನ್ನು ಕೊಡತಕ್ಕಂತಹ ಭಾವದಿಂದ ಉಳ್ಳಂತಹ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಅಪರಾವತಾರಿಯಾಗಿರ್ತಕ್ಕಂತಹ ಭೀಮಾ ದಿನಕ್ಕೊಂದು ಬಗೆಬಗೆಯಾಗಿ ಬೆಳೆಯುತ್ತಿರುವಾಗ ಭೀಮಮ್ಮನಿಗೀಗ 18 ವರ್ಷ. ಜಾತ್ಯೇತಿ ಕನ್ಯಾ ಮಹತೀತಿ ಚಿಂತಿ ಅಂತ, ಹೆಣ್ಣು ಹೆಣ್ಣು ಅಂತ ದೇವರಿಗೆ ಬೇಡಿಕೊಂಡು ಹೆಣ್ಣುಗಳನ್ನು ಏನು ನಾವು ಹಡಿತಾ ಇದ್ದೀವಿ. ಹೆಣ್ಣು ಮಕ್ಕಳು ದೊಡ್ಡವರಾಗಿ ತಿರುಗುತ್ತಿರುವಾಗ ಹೆತ್ತ ತಂದೆ ತಾಯಿಗಳಿಗೆ ಗೊತ್ತು ಆ ಭಾವ ಏನೆಂಬುದನ್ನು. ಪೂರ್ವ ಜನ್ಮದ ಸುಕೃತಾರ್ಥದಿಂದ ಒಳ್ಳೆಯ ಅಳಿಯಂದ್ರು ಸಿಕ್ಕರೆ ನಮ್ಮ ಬದುಕು ಧನ್ಯ ಆಗುತ್ತೆ. ಈಗ ಅಳಿಯಂದ್ರು ಸಿಗೋದು ಬಹಳ ಬಹಳ ಬಹಳ ಕಡಿಮೆ. ನಮ್ಮ ಕನ್ನಡದಾಗ ಒಂದು ಶಬ್ದ ಐತಿ, ಮನಿ ಅಳಿಯ ಅಂದರೆ ಮನಿ ಅಳಿಯ ಅರ್ಥವಾಯಿತು ತಾನೆ. ಆದರೆ ಪೂರ್ವ ಜನ್ಮದ ಪುಣ್ಯದ ವಿಶೇಷದಿಂದ ನಮ್ಮ ಸೋಮಣ್ಣ ಹನುಮಾಂಬಿಯರ ಸುಪುತ್ರಿಯಾಗಿರತಕ್ಕಂಥ ಭೀಮಾಂಬಿಕೆಗೆ ಅದೇ ಭಾಗದ ನಿಡುಗುಂದಿ ಕೊಪ್ಪ ಬಿಲ್ಲಾರ ಮನೆತನದ ಬುಡ್ಡಪ್ಪನವರ ಒಳ್ಳೆ ಸುಪುತ್ರನಾಗಿರುವಂತಹ ಸದ್ಗುಣದ ಖಣಿ ಒಗದಾಡಪ್ಪನ ಸಂಗಡ ಮದುವೆಯನ್ನು ಮಾಡಿ ಸರಳ ಸಮಾರಂಭವನ್ನು ಏರ್ಪಡಿಸಿ ಮಹಾತಾಯಿಯ ಮದುವೆಯನ್ನು ವಿವಾಹವನ್ನು ನೆರವೇರಿಸಿದ್ದಾರೆ ಸೋಮಣ್ಣ ಹನುಮಾಂಬೆಯರು. ಕನ್ನಡದ ಸಂಸ್ಕೃತಿಯಂತೆ ಆ ಹನುಮಾಂಬೆಯ ಮಗಳಾಗಿರುವಂತಹ ಭೀಮಾಂಬೆ ದೈವದವರಿಗೆಲ್ಲ ನಮಸ್ಕಾರ ಮಾಡಿ ತನ್ನ ಮಾವನ ಸಂಗಡ ಪತಿ ಮನೆಗೆ ಹೋಗುವಂತಹ ಸನ್ನಿವೇಶವನ್ನು ನಿಜವಾಗಲೂ ಕೂಡ ನಮ್ಮ ಜಾನಪದ ಕಲಾವಿದರು

ಶರೀಫರು ಒಂದೊಡೆ ಬಾಳು ಹೇಳಿಲ್ಲವೇ, ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳಹು ಬಂದವರೆಲ್ಲ ಉಳಿವಿಕೊಂಬುವರೇನು. ಆದರೆ ಸಾಧ್ವಿ ಶಿರೋಮಣಿಯಾಗಿರುವಂತಹ ಭೀಮಾಂಬಿಕೆ ಪತಿ ಮನೆಗೆ ಹೋಗುತ್ತಿರುವಾಗ ಲೌಕಿಕರ ಪದ್ಧತಿಯಂತೆ ತನ್ನ ಉಡಿಯನ್ನು ಸಡಿಲಿಸಿದಾಗ ಕಿರಿದಾಗಿರುವಂತಹ ತಾಯಿಯ ಉಡಿಯಿಂದ ದವಸ ಧಾನ್ಯಗಳ ರಾಶಿಯೇ ಭೊಗ್ಗರಿದು ಸುರಿದಿತ್ತಂತೆ. ಹೌದು, ಹಿಂದೆ ಕಂಕಿಯಲ್ಲಿ ಕಾಳನ್ನು ಒಕ್ಕಿರುವಂತಹ ಮಹಾದಾಸೋಹಿ ಶರಣಬಸವೇಶ್ವರರು ಕಂಕಿಯಲ್ಲೇ ಕಾಳನ್ನು ಒಕ್ಕಿರುವ ಹಾಗೆ ಮಹಾತಾಯಿ ಭೀಮಾಂಬಿಕೆಯ ಉಡಿ ಹೆಕ್ಕಿ ರಾಶಿ ರಾಶಿಯಾಗಿ ಬೀಳುತ್ತಿರುವಾಗ ಆ ಸನ್ನಿವೇಶವನ್ನು ಕಂಡಿರುವಂತಹ ಕರೀಲಿಕ್ಕೆ ಬಂದಿರುವಂತಹ ಮಾಮನಿಗೆ, ಮಾವನಾಗಿರುವಂತಹ ಯಾವ ಬುಡ್ಡಪ್ಪನಿಗೆ ಬಹಳ ಆನಂದವಾಗಿದೆ. ಆ ಸೊಸೆಯನ್ನು ಕರೆದುಕೊಂಡು ಬಂದಿದ್ದಾನೆ, ನಿಡುಗುಂದಿ ಕೊಪ್ಪಕ್ಕೆ ಬಂದಿದ್ದಾಳೆ ಭೀಮಾಂಬೆ. ಇಡೀ ಊರೇ ಸಂತೋಷಪಟ್ಟ ಮಹಾತಾಯಿಯನ್ನು ಸ್ವಾಗತ ಮಾಡಿಕೊಳ್ತಕ್ಕಂಥವರಾಗ್ತಾ ಇದ್ದಾರೆ. ಏನು ನೋಡಬೇಕು ಬುಡ್ಡಪ್ಪನಿಗೆ ಇಂತಹ ಸೊಸೆ ಪಡೆದಿರತಕ್ಕಂಥ ಭಾಗ್ಯ, ಅತೀ ಆನಂದವಾಗಿರುವಾಗ

ಮೊದಲನೆಯ ರಾತ್ರಿಯಲ್ಲಿ ದಿನ ಬೆಳಗಾಗಿದೆ, ಹಾಗಿದ ಬಾಗಿಲು ಹಾಕಿದಾಗೆ ಇರುತ್ತೆ. ಆದರೆ ಮಾವನ ಮನೆಯಲ್ಲಿ ಪ್ರತಿ ಪಕ್ಕದಲ್ಲಿ ಮಲಗಿರುವಂತಹ ಭೀಮಾಂಬಿಕೆ ಮಾತ್ರ ಇಲ್ಲ. ಎಲ್ಲರಿಗೂ ಕೂಡ ಪರಮಾಶ್ಚರ್ಯವಾಗಿದೆ. ಹೊರಗೆ ಯಾರು ಮುಂದೆ ಹೇಳಿದೆ, ದುಗುಡ ಸ್ಥಿತಿಯಲ್ಲಿರ್ತಕ್ಕಂತಹ ಬುಡ್ಡಪ್ಪನ ಸ್ಥಿತಿ ಬಹಳ ವಿಶೇಷವಾಗಿದೆ. ಜನ ಅವರು ಏನಂತಾರೋ ಹೇಳಕ್ಕಾಗಂಗಿಲ್ಲ, ಜನರ ಬಾಯಿ ಮುಚ್ಚಲಿಕ್ಕಾಗಂಗಿಲ್ಲ. ಅದಕ್ಕೆ ಕಂಡೊಂದು ನುಡಿಬಹುದು ಈ ಲೋಕ, ಕಾಣದಿಂದೊಂದು ನುಡಿಬಹುದು ಈ ಲೋಕ. ಹೆಣ್ಣ ಬಿಟ್ಟೊಡೆ ಷಂಡನೆಂಬರು, ಹೊನ್ನ ಬಿಟ್ಟೊಡೆ ದರಿದ್ರನೆಂಬರು. ಈ ಜಗತ್ತನ್ನು ಮೆಚ್ಚುವ ಬಗೆ ಹೇಗೆ? ಹಿರಿಯರನ್ನು ಕೂಡಿಕೊಂಡು ಇಟಗಿ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಧರ್ಮನ ಗದ್ದುಗೆ ಮುಂದೆ ಪೂಜಾ ಮಾಡ್ತಕ್ಕಂಥವಳಾಗ್ತಾ ಇದ್ದಾಳೆ ಶಿವಶರಣೆ. ಯೌವನಸ್ಥೆಯಾಗಿರುವಂತಹ ಸ್ಫುರದ್ರೂಪಿಯಾಗಿರುವಂತಹ ಆ ತಾಯಿಯ ವರ್ಣನೆಯನ್ನು ಏನು ಮಾಡುವುದು? ಮದ ವಿಮೂಡಿದ ಮಗಂ ಸೊಗಡು ಗಂಬದ ಮೈ ತೊಡವುಗಳ ತೊಡಗಿಲ್ಲದ ವಯವಂ. ಭೀಮಾಂಬಿಕೆ ಭಗವತ್ ಪೂಜೆಯಲ್ಲಿ ತಲ್ಲೀಳನಾಗಿರುವಾಗ ಎಲ್ಲರೂ ಕಣ್ಮುಚ್ಚಿ ನಿಂತಾಗ ಹೊರಗೆ ಬಂದು ಮಾವನವರಿಗೆ ನಮಸ್ಕಾರ ಮಾಡಿ ನಿಲ್ತಾ ಇದ್ದಾಳೆ. ಅಮ್ಮ, ಅರ್ಧರಾತ್ರಿಯಲ್ಲಿ ಹೆಣ್ಣು ಮಗಳು ನೀನು ಹೇಗೆ ಬಂದಿ, ಏನು ನಮ್ಮ ಈ ಪರಿಸ್ಥಿತಿ ಅಂತ ತಿಳ್ಕೊಂಡು ಬುಡ್ಡಪ್ಪ ಸೊಸೆಯನ್ನು ಪ್ರಶ್ನೆ ಮಾಡಿದಾಗ, ಮಾವ ಆವುದನ್ನೂ ನಾನರಿಯ, ಎಲ್ಲವೂ ಕೂಡ ಧರ್ಮನ ಇಚ್ಛೆ. ಹೀಗೆ ಹಗಲು ನಿಡುಗುಂದಿ ಕೊಪ್ಪದ ಪಕ್ಕಕ್ಕೆ ಬಂದಿರತಕ್ಕಂತಹ ಯಾವ ಭೀಮಾಂಬಿಕೆ, ಹಗಲು ಆ ಧರ್ಮದೇವನ ಪೂಜೆ ಮಾಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಇರುಳು ಇಟಗಿ ಗ್ರಾಮಕ್ಕೆ ಬರಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಎಲ್ಲರಿಗೂ ಕೂಡ ಪರಮಾಶ್ಚರ್ಯವಾಗಿದೆ. ಏನು ಇದು, ಹಗಲಿನಲ್ಲಿ ನೋಡಿದರೆ ಕೊಪ್ಪದಲ್ಲಿ ಇರ್ತಾಳೆ, ರಾತ್ರಿಯಲ್ಲಿ ನೋಡಿದರೆ ನಿಡುಗುಂದಿಯಲ್ಲಿ ಇರ್ತಾಳೆ, ಹಗಲಿಯಲ್ಲಿ ನೋಡಿದರೆ ಕೊಪ್ಪದಲ್ಲಿ ಇರ್ತಾಳೆ. ಇದು ಲೋಕಕ್ಕೆ ವಿಚಿತ್ರವಾಗಿರತಕ್ಕಂಥದ್ದು. ಅದನ್ನೇ ಪಾಟೀಲ್ ಪುಟ್ಟಪ್ಪನವರು ಒಂದು ಕಡೆಗೆ ಹೇಳ್ತಾ ಇದ್ದಾರೆ. ಶಿವಶರಣ ಶರಣೀಯರ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಸನ್ನಿವೇಶಗಳು ತೀರಾ ವಿಚಿತ್ರ, ಆದರೂ ಸತ್ಯ. ಮಲಗಿರುವಂಥ ಸೊಸೆ ಮನೆಯಲ್ಲಿ ಇರದೇ ಇರುವಾಗ, ನೂರೊಂದು ಬಗೆ ಬಗೆಯಾಗಿ ಜನರುಗಳನ್ನು ಮಾತಾಡುತ್ತಿರುವಾಗ, ಚುಚ್ಚು ಚುಚ್ಚಿ ಮಾತಾಡುವುದನ್ನು ಕೇಳುತ್ತಿರುವಾಗ, ಅದೇ ಯಾವ ನಿಡುಗುಂದಿ ಕೊಪ್ಪದಲ್ಲಿ ಹನುಮಂತ ದೇವರ ಪೂಜಾರಿ ಸೀರಪ್ಪ ಅಂತ ಒಬ್ಬವನಿದ್ದ. ಆ ಹೆಣ್ಣುಮಗಳಿಗೆ ಧರ್ಮ ಬರ್ತಾನಂತೆ, ದೇವರು ಬರ್ತಾನಂತೆ. ಬ್ರಹ್ಮ ಪಿಶಾಚಿ ಪಡ್ಕೊಂಡದ ಭೀಮವ್ಗ, ನಾನು ಹೋದೆ ಅಂದ್ರೆ ಬರಬ್ಬರಿ ವ್ಯವಸ್ಥೆ ಮಾಡ್ತೀನಿ ಅಂದಾಗ ಆ ವಿಚಾರ ಬುಡ್ಡಪ್ಪನು ಕಳ್ಕೊಂಡು ತಿಳ್ಕೊಂಡು ಈ ಯಾವ ಹನುಮಂತ ದೇವರ ಪೂಜಾರಿಯನ್ನು ಕರ್ಕೊಂಡು ಮನೆಗೆ ಬರ್ತಾ ಇದ್ದಾನೆ. ಭೀಮಮ್ಮ ಬಂದಿದ್ದಾಳೆ. ಆ ಭೀಮಾ ತಾಯಿಯ ಶಕ್ತಿಯನ್ನು ಅರಿಯದೇ ಇರುವಂತಹ ಯಾವ ಸೀರಪ್ಪ ಮಂಡಲ ಹಾಕಿದ, ಆ ಪತಿಪತ್ನಿಯರ ಒಂದು ರೂಮಿನಲ್ಲಿ ಹಾಕಿ ಕೀಲಿಯನ್ನು ಹಾಕಿದ, ಮಂಡಲವನ್ನು ಹಾಕಿ ಕುಂಬಳಕಾಯಿಯನ್ನು ಹೊಡೆದು ಓಂ ರೇಂ ಫಟ್ ಅಂತ. ಇಂಥ ಜನಗಳು ಜಗತ್ತಿನಲ್ಲಿ ಬಹಳ ಜಾಸ್ತಿಯಾಗಿ ಹೊಂಟಿದ್ದಾರೆ. ಬಹಳ ಎಚ್ಚರವಾಗಿರಬೇಕಾಗುತ್ತೆ ನಾವು. ನನಗೊಂದು ರೊಟ್ಟಿ ನೀವು ನೀಡಿದ್ರೆ ಅಂದರೆ ನಿಮಗೆ ಹಸಿವೆ ಆಗದೇ ಇರತಕ್ಕಂಥ ಯಂತ್ರವನ್ನು ನಾನು ಕಟ್ತೀನಿ ಅಂತ ಹೇಳೋರು ಬಹಳ ಮಂದಿ ಈ ಜಗತ್ತಿನೊಳಗೆ. ಆ ಪಂಕ್ತಿಯಲ್ಲಿ ಬರತಕ್ಕಂತಹ ಯಾವ ಸೀರಪ್ಪ ಭೀಮಮ್ಮನ ಭಾವವನ್ನು ಅರಿಯದೇ ಇರುತ್ತಿರುವಾಗ, ಬೆಳಗಾಗಿದೆ ಎಂದಿನಂತೆ ಭೀಮಾ ಪತಿ ಪಕ್ಕದಲ್ಲಿದ್ದಿದ್ದಿಲ್ಲ, ಮತ್ತೆ ಇಟಗಿಗೆ ಬಂದಿದ್ದಾಳೆ. ಇದನ್ನು ನೋಡಿದಾಗ ಅವಳಿಗೆ ಬ್ರಹ್ಮ ಪಿಶಾಚಿ ಬಡಿದಿದೆ ಅಂತ ತಿಳ್ಕೊಂಡು ಹೇಳಿದಾಗ, ಸೀರಪ್ಪನ ಭಾವವನ್ನು ಅರಿತಿರುವಂತ ಭೀಮಾ ಹೇಳ್ತಾ ಇದ್ದಾಳೆ, ಸೀರನ ಹಗ್ಗ ಹರಿತಾ ಇದೆ.

ಮೂರನೇ ದಿನಕ್ಕೆ ಅವನ ಹರಣ ಹಾರ್ತಾ ಇದೆ ಅಂತ ತಿಳ್ಕೊಂಡು ಹೇಳಿದಾಗ ಮತ್ತೆ ಆ ಹಿರಿಯರೆಲ್ಲರೂ ಬಂದು ಗೌರವದಿಂದ ಭೀಮಮ್ಮನನ್ನ ಕರೆದುಕೊಂಡು ನಿಡುಗುಂದಿಕೊಪ್ಪಕ್ಕೆ ಬಂದಾಗ ಆ ಭೀಮಮ್ಮ ಅಲ್ಲಿಯೇ ಇರ್ತಕ್ಕಂಥವಳಾಗ್ತಾ ಇದ್ದಾಳೆ. ಮಾವನವರ ಊರಿನವರ ಭಕ್ತಿ ಪಾಶಕ್ಕೆ ಮಣಿದು ಇರುತ್ತಿರುವಾಗ ಅಹಂಕಾರಿಯಾಗಿರುವಂತ ಶೀರಪ್ಪ ಹೇಳ್ತಾ ಇದ್ದಾನೆ, ನೋಡಿ ನನ್ನ ಭಾವವನ್ನ ಅಂತ ತಿಳ್ಕೊಂಡು ಹೇಳಿದಾಗ ಅವಳ ವಾಣಿಯಂತೆ ಶೀರಪ್ಪ ದುರ್ಮರಣಕ್ಕೀಡಾದ. ಆ ಒಂದು ಅಪವಾದವು ಕೂಡ ನನಗೆ ಬರುತ್ತಾ ಇದೆ ತಾಯಿ, ಹೇಗಾದರೂ ಮಾಡು ಕಾಪಾಡಬೇಕು ಅಂದಾಗ ಬ್ರಹ್ಮ ಪಿಸಾಚಿಯಾಗಿರುವಂತಹ ಯಾವ ಆ ಶೀರಪ್ಪರಿಗೂ ಕೂಡ ಜೀವನ ಮುಕ್ತಿಯನ್ನು ಕನಸ್ತಕ್ಕಂಥವಳಾಗ್ತಾ ಇದ್ದಾಳೆ. ಒಂದೇ ಎರಡೇ ಸಂಗಟಿ ಉಂಡು ಸಂಕಟ ಕಳ್ಕೊಳ್ರಿ, ಓಲಿ ಅಯ್ಯಪ್ಪನಿಗೆ ಕುಷ್ಠರೋಗ ಬಂದಿತ್ತು, 12 ವರ್ಷದ ಆಕಳದ ಗಿಣ್ಣವನ್ನು ಕುಡಿಸಿ ಅವನಿಗೆ ಲೇಪಿಸಿ ರೋಗವನ್ನು ಕಳಿತಕ್ಕಂಥ ಮಹಾತಾಯಿಯ ಚರಿತ್ರೆ ಸಾಗರದೋಪಾದಿಯಲ್ಲಿರ್ತಕ್ಕಂಥದ್ದು. ಅದನ್ನು ತಂಬಿಗೆಯಲ್ಲಿ ತುಂಬುವಂತಹ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಈ ರೀತಿಯಾಗಿರ್ತಕ್ಕಂತಹ ಚರಿತ್ರೆಯನ್ನು ಹೇಳಿ ಕೇಳಿದೆಲ್ಲವರಿಗೂ ಕೂಡ ಮಹಾತಾಯಿ ಭೀಮಾಂಬಿಕೆ ಮಂಗಲವನ್ನು ಉಂಟು ಮಾಡಲಿ.

ಇದುವರೆಗೆ ಕೀರ್ತನೆ ಕೇಳಿಬಂದ್ರೆ ಶಿವಶರಣೆ ಇಟ್ಟಿಗೆ ಭೀಮಾಂಬಿಕಾ. ಕೀರ್ತನಾಕಾರರು ತಾವರ್ಗೆರೆ ಶಿವರಾಜ್ ಶಾಸ್ತ್ರಿ ಇವರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10 ಗಂಟೆ. ಕೇಳಿ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳೋಣ ಹೊಂಬಿಸಿಲು ಚಿತ್ರದ ಗೀತೆಯನ್ನು. ಇಂದಿನ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳಲ್ಲಿ ವಿಶೇಷವಾಗಿ ಎಸ್ ಜಾನಕಿ ಇವರ ಗಾಯನದಲ್ಲಿರುವಂತಹ ಚಿತ್ರಗೀತೆಗಳನ್ನು ಕೇಳೋಣ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರುಗಳ ಧ್ವನಿಗಳಲ್ಲಿ ಕೇಳೋಣ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನು. ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಿ ಉದಯಶಂಕರ್ ಇವರ ಸಾಹಿತ್ಯವಿದೆ

ಪಾವನಗಂಗಾ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರುಗಳ ಗಾಯನದಲ್ಲಿ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರುಗಳ ಸ್ವರಗಳಲ್ಲಿರುವಂತಹ ಬಿಡುಗಡೆಯೇ ಬೇಡಿ ಚಿತ್ರದ ಗೀತೆಯನ್ನು ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯವಿದೆ.

ಎಸ್ ಜಾನಕಿ ಇವರ ಗಾಯನದಲ್ಲಿರುವಂತಹ ಗಾಳಿ ಮಾತು ಚಿತ್ರದ ಗೀತೆಯನ್ನು ಕೇಳೋಣ. ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಜೆ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಇಂದಿನ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಎಸ್ ಜಾನಕಿ ಇವರ ಸ್ಮರಣಾರ್ಥದಲ್ಲಿ ಕೇಳಿಸುತ್ತಿದ್ದೇವೆ.

ಒಲವು ಗೆಲುವು ಚಿತ್ರದ ಗೀತೆಯನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರುಗಳ ಗಾಯನದಲ್ಲಿ ಜಿ ಕೆ ವೆಂಕಟೇಶ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಯಾರಿವನು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಇವರ ಗಾಯನದಲ್ಲಿ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರುಗಳ ಗಾಯನದಲ್ಲಿರುವಂತಹ ಗೀತೆ ಕೇಳಿ ಮುಗಿಯದ ಕತೆ ಚಿತ್ರದಿಂದ ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜೈಗೋಪಾಲ್ ಇವರ ಸಾಹಿತ್ಯವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಕೇಳಿ ಸ್ವಾಭಿಮಾನ ಚಿತ್ರದ ಗೀತೆಯನ್ನು. ಶಂಕರ್ ಗಣೇಶ್ ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿರುವಂತಹ ಪ್ರೇಮಲೋಕ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಬನ್ನಿ ಕೇಳೋಣ ಮುಂದಿನ ಗೀತೆಯನ್ನು. ಮಯೂರ ಚಿತ್ರದಿಂದ ಗೀತೆಯನ್ನು ಕೇಳೋಣ ಎಸ್ ಜಾನಕಿಯವರ ಸ್ವರದಲ್ಲಿ. ಜಿ ಕೆ ವೆಂಕಟೇಶ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಸ್ನೇಹಿತರೆ, ಇಂದು ಎಸ್ ಜಾನಕಿಯವರಿಗಾಗಿ ನಾವು ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಅವರ ಸ್ಮರಣಾರ್ಥದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ.

ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಕೇಳೋಣ ಹಾಲುಂಡ ತವರು ಚಿತ್ರದ ಗೀತೆಯನ್ನು. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆಯನ್ನು ಕೇಳೋಣ.

ಹಿಂದಿನ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳಲ್ಲಿ ಎಸ್ ಜಾನಕಿ ಇವರ ಗಾಯನಗಳಲ್ಲಿರುವಂತಹ ಚಿತ್ರಗೀತೆಗಳನ್ನು ಕೇಳಿಬಂದ್ರಿ ಅವರ ಸ್ಮರಣಾರ್ಥದಲ್ಲಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.